ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಶ್ರಾವಣ ಮಾಸದ ಮೊದಲ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 23 ತಾರೀಕು ಗುರುವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:40. ಗುರುವಾರದ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ನಾನು ಚಂದು ಬಾನುಲಿ ಬಂಧು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಡೆದ ಭಾರತ ಸರ್ಕಾರದ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಮಾಜ ಕಲ್ಯಾಣ ಸಂಬಂಧಿತ ವಲಯಗಳು, ಕ್ರೀಡೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಪ್ರಗತಿಯ ಕುರಿತು ಚರ್ಚೆ ನಡೆಸಲಾಯಿತು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತ

ಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ರೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60ರಿಂದ 61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ನೇತೃತ್ವದ ಲೆಟ್ಸ್ ಫಿಕ್ಸ್ ಅವರ್ ಫುಡ್ ಒಕ್ಕೂಟ ಮಕ್ಕಳ ಮತ್ತು ಕಿಶೋರರ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಆರೋಗ್ಯ ಪರಿಸರವನ್ನು ಉತ್ತೇಜಿಸುವ ಕುರಿತು ನೀತಿ ದಾಖಲಾತಿಯನ್ನು ಬಿಡುಗಡೆ ಮಾಡಿದೆ. ರಾಜ್ಯ ಬಿಜೆಪಿ ವತಿಯಿಂದ ಇದೇ 25 ಮತ್ತು 26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ನಡೆಸಲಾಗುವುದು ಎಂದು ಎಸ್ಐಆರ್ ಮಹಾ ಅಭಿಯಾನದ ಸಂಚಾಲಕ ಮತ್ತು ಬಿಜೆಪಿ ಪ್ರಕೋಷ್ಠಗಳ ರಾಜ್ಯ ಸಂಕೋಚಕ ಎಸ್ ದತ್ತಾತ್ರಿ ತಿಳಿಸಿದ್ದಾರೆ. ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ನಿವಾರಿಸಲು ನೈರುತ್ಯ ರೈಲ್ವೆ ಯಶವಂತಪುರ ಜಂಕ್ಷನ್ನಿಂದ ರಾಜಸ್ಥಾನದ ಕೋಟಾಕ್ಕೆ ವಿಶೇಷ ರೈಲು ಓಡಿಸಲಿದೆ. ಇಂದು ಯಶವಂತಪುರದಿಂದ ಹೊರಟು 24ರಂದು ರಾತ್ರಿ ಕೋಟಾ ತಲುಪಲಿದೆ. ಪಾದಚಾರಿ ಮಾರ್ಗ ಮತ್ತು ರಸ್ತೆ ಬದಿಯಲ್ಲಿ ಬೆಸ್ಕಾಂ ಬಳಕೆಯಲ್ಲಿಲ್ಲದ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವುದು, ಅಗತ್ಯವಿರುವ ಟ್ರಾನ್ಸ್ಫಾರ್ಮರ್ಗಳು ಮತ್ತು ವಿದ್ಯುತ್ ತಂತಿಗಳನ್ನು ಸ್ಥಳಾಂತರಿಸುವುದು, ಹಾಗೆ ಜಲಮಂಡಳಿಯ ರಸ್ತೆ ಬದಿಯಲ್ಲಿರುವಂತಹ ಪೈಪ್ಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂದಿನಂತೆ ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆವರೆಗೆ, 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನ ಆಲಿಸುತ್ತೀರಿ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ, ಜುಲೈ 23ನೇ ತಾರೀಖು ರಾಷ್ಟೀಯ ಪ್ರಸಾರ ದಿನ. ಈ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಉಪನಿರ್ದೇಶಕರಾದ ಉಮೇಶ್ ಎಸ್ಎಸ್ ಇವರೊಂದಿಗೆ ದೂರವಾಣಿ ಮಾತುಕತೆಯನ್ನ ಕೇಳುತ್ತೀರಿ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು. 11:30 ಕಲಾಭಾರತಿ ಕಾರ್ಯಕ್ರಮವನ್ನು ಆಲಿಸುತ್ತೀರಿ. 12:05 ಕರೆಗೊಂದು ಹಾಡು, ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. 13:00 ಪ್ರಸಾರ ಕಾರ್ಯದಲ್ಲಿ 1:20 ನಮ್ಮ ನಾಡು ನಮ್ಮ ನುಡಿ ನೇರ ಫೋನಿನ್ ಸಂವಾದವನ್ನು ಆಲಿಸಬಹುದು. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 2:15 ಸ್ಪಂದನಾ ಕಾರ್ಯಕ್ರಮ ನಮ್ಮ ನಿಮ್ಮ ವೇದಿಕೆ ಪ್ರಸಾರವಾಗಲಿದೆ. ಹಾಗೆ 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಟ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಹಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇನ್ನು 6:02 ಸೇಫ್ ಟ್ರೈನಲ್ಲಿ ಗಾನ ಭಜನ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ ಆರ್ಜೆ ಛಾಯ್ಸ್ ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. 9:15 ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುವುದು. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬನ್ನಿ, ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಧ್ವೇಶ ವಿಠಲ ಅವರ ರಚನೆ, ಎಸ್ ಹನುಮಂತರಾವ್ ಮತ್ತು ಎಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ. ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಸುಶೀಲಾ.

ವೃಂದಗಾನದಲ್ಲಿ ಎರಡು ಭಕ್ತಿಗೆ ರಚನೆಗಳನ್ನ ಕೇಳಿದ್ರೆ, ಗುರುವೇ ನೀ ಕರುಣಿಸೋ ಬೇಗ, ಇದು ಘನಮಠ ಶಿವಯೋಗಿಗಳ ರಚನೆ. ಎಸ್ ಕೃಷ್ಣಮೂರ್ತಿಯವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಮುದ್ದು ವಿಠಲ ಅವರ ರಚನೆ ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ, ವೃಂದಗಾನದಲ್ಲಿ ಭಕ್ತಿ ರಚನೆಯನ್ನ ಕೇಳಿದ್ರಿ. 6:19:40 ಸಮಯ ಆಗಿದೆ. 105.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನು ನೀವು ಕೇಳ್ತಾ ಇದ್ದೀರಾ. ಇನ್ನೀಗ HR ಲೀಲಾವತಿಯವರು ಹಾಡಿರುವ ಬಸವೇಶ್ವರರ ವಚನವನ್ನು ಕೇಳಿ.

0: ಕನಕದಾಸರು ಬರೆದ ಭಕ್ತಿಗೀತೆಯನ್ನ ವೃಂದ ಗಾನದಲ್ಲಿ ಇದುವರೆಗೆ ಕೇಳಿದ್ರಿ. ನಾದೋಪಾಸನೆ ಭಕ್ತಿ ಸಂಗೀತ 102.9 FM ವಿವಿಧ ಭಾರತಿಯಿಂದ
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು. ಭಾಗ್ಯವಂತ ಚಿತ್ರದ ಗೀತೆ ಚೌದೇಶಂಕರ್ ಅವರ ಸಾಹಿತ್ಯ, ಟಿಜಿಲಿಂಗಪ್ಪ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.
2: ಓ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ

ದಾರಿ ತಪ್ಪಿದ ಮಗ ಚಿತ್ರಕ್ಕಾಗಿ ವಿಜಯ ನಾರಸಿಂಹ ಅವರು ಬರೆದ ಗೀತೆ. ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ, ಎಪಿ ಕೋಮಲ ಮತ್ತು ಸಂಗಡಿಗರು ದನಿಯಾಗಿದ್ದರು. ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಪ್ರತಿ ಬೆಳಗ್ಗೆ 6:05 to 7:00 ಭಕ್ತಿಯ ಬೇರೆ ರೀತಿಯ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ನೀವು ಕೇಳಬಹುದು. ಹಾಗೆ ನೋಡೋದಾದರೆ ಭಕ್ತಿ, ಪೂಜೆ, ಪ್ರಾರ್ಥನೆ ಇವೆಲ್ಲ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿವೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿ, ಎಲ್ಲವೂ ಕೂಡ ನಂಬಿಕೆಯ ಶ್ರದ್ಧೆಯನ್ನು ಅವಲಂಬಿಸಿರುತ್ತೆ. ಭಕ್ತಿಯ ಮಾರ್ಗಗಳು ಕೂಡ ಅನೇಕ. ಶ್ರವಣ ಅಂದರೆ ದೇವರ ಕಥೆಗಳನ್ನು, ಕೀರ್ತನೆಗಳನ್ನು ಕೇಳೋದು. ಕೀರ್ತನ ಅಂದಾಗ ದೇವರ

ನಾಮಸ್ಮರಣೆ, ಭಜನೆಯನ್ನು ಮಾಡೋದು, ಸ್ಮರಣೆ ಯಾವಾಗಲೂ ದೇವರನ್ನು ನೆನೆಯೋದು, ಪಾದ ಸೇವನ ದೇವರ ಪಾದಗಳಿಗೆ ಅವರಿಗೆ ಇಷ್ಟ ಬಂದ ಹಾಗೆ ಸೇವೆಯನ್ನು ಮಾಡುವಂಥದ್ದು, ಅರ್ಚನೆ ಪೂಜೆ ಮತ್ತು ಪುಷ್ಪಾರ್ಚನೆ, ವಂದನೆ ದೇವರಿಗೆ ನಮಸ್ಕಾರ ಮಾಡೋದು, ದೇವರ ಸೇವಕರಾಗಿ ದಾಸ್ಯದಿಂದ ಬದುಕುವುದು, ಹಾಗೆ ಸಖ್ಯ ದೇವರನ್ನು ತನ್ನ ಆಪ್ತ ಗೆಳೆಯ ಅಂತ ಭಾವಿಸೋದು, ಆತ್ಮ ನಿವೇದನೆ ಅಂದಾಗ ತನು ಮನ ಧನವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸುವುದು ಅಂದರೆ ಶರಣಾಗತಿ. ಹೀಗೆ ಭಕ್ತಿಯ ವಿಧಗಳು ಅನೇಕ. ಕೆಲವರು ಆರೋಗ್ಯಕ್ಕಾಗಿ ಐಶ್ವರ್ಯಕ್ಕಾಗಿ ಕಷ್ಟವನ್ನು ನಿವಾರಿಸು ಅಂಥೇಳಿ ಲೌಕಿಕ ಆಸೆಗಳಿಗಾಗಿ ದೇವರನ್ನು ಪೂಜಿಸಬಹುದು, ಅಥವಾ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಬರೀ ದೇವರ ಮೇಲಿನ ಪ್ರೀತಿಗಾಗಿ ಮಾತ್ರ ದೇವರನ್ನು ಪೂಜಿಸುವುದು, ಇದನ್ನು ಭಕ್ತಿಯ ಅತ್ಯುನ್ನತ ಸ್ಥಿತಿ ಅಂತ ಹೇಳ್ತಾರೆ. ಹೀಗೆ ಭಕ್ತಿಯಲ್ಲಿ ಅನೇಕ ಭಾವಗಳನ್ನು ವಿಧಗಳನ್ನು ನಾವು ಗುರುತಿಸಬಹುದು. ಭಕ್ತಿಯಲ್ಲಿ ಇದೇ ಸರಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾದೋಪಾಸನೆ ಈ ಕಾರ್ಯಕ್ರಮದಲ್ಲಿ ನೀವೀಗ ಕೇಳಿ ಪೂರ್ಣಿಮಾ ಚಿತ್ರದಿಂದ ಆಯ್ದ ಗೀತೆ, ಆರ್ ರತ್ನಾವರ ಸಂಗೀತ, ಎಸ್ ಜಾನಕಿಯವರ ಧ್ವನಿ.

ಪುರಂದರದಾಸರ ರಚನೆಯನ್ನ ಗಂಧರ್ವಗಿರಿ ಚಿತ್ರಕ್ಕೆ ಅಳವಡಿಸಿದವರು ಉಪೇಂದ್ರ ಕುಮಾರ್ ದನಿಯಾಗಿದ್ರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಭಕ್ತಿ ಪೂಜೆ ಪ್ರಾರ್ಥನೆ ಇವೆಲ್ಲ ಬೇರೆ ಬೇರೆ ರೀತಿ, ಒಬ್ಬೊಬ್ಬರದು ಒಂದೊಂದು ರೀತಿ, ಭಕ್ತಿಯ ವಿಧಗಳು ಕೂಡ ಹಲವಾರು ಅಂತ ಹೇಳದ್ವಲ್ಲ. ಶರಣರ ಭಕ್ತಿಯ ರೀತಿಯೇ ಬೇರೆ. ಬಸವಣ್ಣ ಅವರು ಹೇಳ್ತಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಜೀವಿಗಳೆಲ್ಲರಲ್ಲಿ ಅಂತ. ಅಂದರೆ ಜೀವ ಕಾರುಣ್ಯ ಇದೆಯಲ್ಲ, ಅದೇ ಭಕ್ತಿಯ ಮೂಲ ಅಂತಾರೆ. ಪುರಂದರದಾಸರ ಪ್ರಕಾರ ಬಾಹ್ಯ ಆಡಂಬರದ ಪೂಜೆಗಿಂತ ಮನಸ್ಸಿನ ಶುದ್ಧತೆ, ಅಂತರಂಗದ ಭಕ್ತಿ ಶ್ರೇಷ್ಠ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ಭಕ್ತಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲ, ಎಲ್ಲ ಜೀವಿಯಲ್ಲೂ ದೇವರನ್ನು ಕಾಣಬೇಕು, ಅಹಂಕಾರವನ್ನು ಬಿಟ್ಟು ಬದುಕೋದೇ ನಿಜವಾದ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂದರೆ ನಂಬಿಕೆ, ಭಕ್ತಿ ಅಂದರೆ ಶ್ರದ್ಧೆ, ಭಕ್ತಿ ಅಂದರೆ ಪ್ರೀತಿ ಅನ್ನುವವರು ಕೂಡ ಇದ್ದಾರೆ. ನಾದೋಪಾಸನೆ, ಇದು ಭಕ್ತಿಗೀತೆಗಳ ಪ್ರಸಾರ. 6:51 ಸಮಯ ಕೇಳೋಣ. ಭಕ್ತ ಜ್ಞಾನದೇವ ಚಿತ್ರದ ಗೀತೆ, ಎಸ್ ಜಾನಕಿಯವರ ಧ್ವನಿ, ಚಿವುದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಪ್ರಹ್ಲಾದನ ದೃಷ್ಟಿಯಲ್ಲಿ ಪ್ರತಿಯೊಂದು ಕಣ ಕಣದಲ್ಲಿ ಕಂಬದಲ್ಲಿ ಭಗವಂತನೇ ಕಂಡ. ಅವನಿಗೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಸುಂದರವಾಗಿತ್ತು. ಅಂದರೆ ಮನಸ್ಸು ಕಪಟವಿಲ್ಲದೆ ಶುದ್ಧವಾದಾಗ ಇಡೀ ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣೋದಕ್ಕೆ ಸಾಧ್ಯ. ಜಗತ್ತಿನ ಪ್ರತಿಯೊಂದು ಜೀವಿ ಪ್ರತಿಯೊಂದು ಕ್ಷಣ ಸುಂದರ ಸುಂದರವಾಗಿ ಕಾಣುತ್ತೆ. ಅದಕ್ಕೆ ಹೇಳೋದು ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಪತಿ ಅಂತ. ಕೃಷ್ಣನ ಮಾತು ನಡತೆ ರೂಪ ಎಲ್ಲವೂ ಕೂಡ ಮಧುರ ಮಧುರ. ಅವನ ತುಟಿ ಮುಖ ನಗು ನಡಿಗೆ ಅಂಗ ಲೀಲೆ ಎಲ್ಲವೂ ಕೂಡ ಚಂದ ಚಂದ ಅಂತ ಹೇಳಿ ಕೊಂಡಾಡುವಂಥ ಸಾಕಷ್ಟು ಭಕ್ತಿಯ ರಚನೆಗಳನ್ನು ಭಕ್ತಿ ಗೀತೆಗಳನ್ನು ನಾವು ಕೇಳಬಹುದು. ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಕೇಳಿ. ದೇವರ ದೊಡ್ಡು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ

ಹುಣಸೂರು ಕೃಷ್ಣಮೂರ್ತಿಗಳು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ದೇವರ ದೊಡ್ಡು ಚಿತ್ರದ ಈ ಗೀತೆಯೊಂದಿಗೆ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ ಮುಕ್ತಾಯ ಮಾಡೋಣ. ಸಮಯ 7 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದ್ದು ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಕಂದಾಯ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕರ್ನಾಟಕದ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆಯ ಕುರಿತು ನಿರಂತರವಾಗಿ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಬೆಳೆ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರವೇಶದಿಂದ ನಿಷ್ಕ್ರಿಯಗೊಳಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಹಾಗೂ ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ವಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಐಸಿಸಿ ಏಕದಿನ ರ್ಯಾಂಕಿಂಗ್ನಲ್ಲಿ ಕೇವಲ 1 ಅಂಕದಿಂದ ಅಗ್ರಸ್ಥಾನವನ್ನು ಭಾರತದ ಬ್ಯಾಟರ್ ಶುಭ್ಮನ್ ಗಿಲ್ ಕಳೆದುಕೊಂಡಿದ್ದಾರೆ. ಡ್ಯಾರಿಲ್ ಮಿಚೆಲ್ ಅಗ್ರಸ್ಥಾನಕ್ಕೇರಿದ್ದಾರೆ. ಶುಭ್ಮನ್ ಗಿಲ್ 2ನೇ ಸ್ಥಾನ, ವಿರಾಟ್ ಕೊಹ್ಲಿ 3ನೇ ಮತ್ತು ರೋಹಿತ್ ಶರ್ಮಾ 4ನೇ ಸ್ಥಾನ ಅಲಂಕರಿಸಿದ್ದಾರೆ. ನಮ್ಮ ಮುಂದಿನ ವಾರ್ತೆ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದು ಸಮಯ, ಇದು ಬೆಳಗು, ಇದು ಭಾವ.
5: ಎಷ್ಟು ವಯಸ್ಸು ನಿನಗೆ?
6: 19 ಒಡೆಯ.
5: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
4: ಸಂದೇಶ
7: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
4: ಸಾವಧಾನ, ಸಮಾಧಾನ.
8: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
4: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು.
9: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15 ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟಾರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು

0: ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ ಕೆಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಂಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ. ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ ಶೇಕಡ 99.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ. ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡ 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 6,96,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ ಮೊದಲ ರೇಡಿಯೋ ಪ್ರಸಾರವನ್ನು ಇಂದು ಸ್ಮರಿಸಲಾಗುತ್ತದೆ. ದೇಶದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರದ ಆರಂಭ, ಸಾರ್ವಜನಿಕರನ್ನು ಸಂಪರ್ಕಿಸುವ, ಶಿಕ್ಷಣ ನೀಡುವ ಮತ್ತು ಮನರಂಜನೆ ನೀಡುವಲ್ಲಿ ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರ ಮಾಧ್ಯಮಗಳು ವಹಿಸುವ ಪ್ರಮುಖ ಪಾತ್ರವನ್ನು ಈ ಸಂದರ್ಭದಲ್ಲಿ ಸಂಭ್ರಮಿಸಲಾಗುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26 ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಿಗ್ಗೆ 8:45 ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಿಗ್ಗೆ 8:45 ಒಳಗೆ ಆಗಮಿಸಿ ಗಮನಿಸಬೇಕು ಎಂದು ಇಲಾಖೆ ನಿರ್ದೇಶಕ

0: ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತ ಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತ ಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಹ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 15 ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು 3,000 ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000 25,000 ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000 ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ. ವಿವಿಧ ಪ್ರದೇಶ, ಬಹುಭಾಷೆ ಮತ್ತು ಸಂಸ್ಕೃತಿಯನ್ನು ಪಸರಿಸುತ್ತಾ ಜನರನ್ನು ಒಗ್ಗೂಡಿಸುವ ಒಂದು ಶಕ್ತಿ ನಿಮ್ಮ ಮನೆ ಮನಗಳಲ್ಲಿ ಸದಾ ಸ್ಥಾನ ಪಡೆದಿದೆ. ಮಾಹಿತಿ, ಶಿಕ್ಷಣ, ಮನರಂಜನೆಯೊಂದಿಗೆ ನಿಮ್ಮೊಂದಿಗೆ ಬೆರೆತು ಹೋಗಿದೆ ದೇಶದ ಆಕಾಶವಾಣಿ. FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಇದು. ಕೇಳೋಣ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ನಂತರದಲ್ಲಿ ಚಿತ್ರಗೀತೆ.

0: ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ. ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ಸಾಹಿತ್ಯದ ನವೋದಯದ ಪ್ರಮುಖರು ಸಿದ್ದಯ್ಯ ಪುರಾಣಿಕರು. ಕೊಪ್ಪಳ ಯಲಬುರ್ಗಾ ಮೂಲ, ತಂದೆ ಕಲ್ಲಿನಾಥ ಶಾಸ್ತ್ರಿಗಳು, ಅಜ್ಜ ಚನ್ನಕವಿ. ಅಪಾರ ಪಾಂಡಿತ್ಯವನ್ನು ಹೊಂದಿದ್ದವರು. ಸಾಂಸ್ಕೃತಿಕ ಸಾಹಿತ್ಯಿಕ ಸಂಗತಿಗಳೇ ಇವರ ಮನೆತನದ ಆಸ್ತಿ. ವಚನಗಳು, ಕಾವ್ಯ, ಮಕ್ಕಳ ಸಾಹಿತ್ಯ, ನಾಟಕ ಬರೆದರು ಸಿದ್ದಯ್ಯ ಪುರಾಣಿಕರು. ಕಾವ್ಯಾನಂದ ಕಾವ್ಯನಾಮ. ತಹಶೀಲ್ದಾರಾಗಿ, ಕಲೆಕ್ಟರ್ ಆಗಿ, ಜಿಲ್ಲಾಧಿಕಾರಿಗಳಾಗಿ, ಕಮಿಷನರ್ ಆಗಿ ಜನಪರ ಕಾರ್ಯಗಳನ್ನು ಮಾಡಿದರು ಸಿದ್ದಯ್ಯ ಪುರಾಣಿಕರು. ಅವರು ಸದಾ ಹೇಳ್ತಾ ಇದ್ದದ್ದು, ಮಾನವ ಜನ್ಮ ದೊಡ್ಡದು ಅಂತ. ಈಗ ಕೇಳೋಣ ಕಾವ್ಯಾನಂದರ, ಸಿದ್ದಯ್ಯ ಪುರಾಣಿಕರ ಧ್ವನಿ.
2: ಮಾನವ ಜನ್ಮ ದೊಡ್ಡದಾಗಿರುವುದು ಮನದ ಮಹಿಮೆಯಿಂದ. ಜಗವ ಸುತ್ತಿಹುದು ನಿನ್ನ ಮಾಯೆ ನೋಡಯ್ಯ, ನಿನ್ನ ಸುತ್ತಿಹುದು ನನ್ನ ಮನ ನೋಡಯ್ಯ ಎಂದು ಸಾರಿಲ್ಲವೇ ಬಸವಣ್ಣನವರು.

0: ಮನ ಘನಮನವಾದರಂತೂ ಮಾನವ ಮಹಾಮಾನವನಾಗುತ್ತಾರೆ. ಆದುದರಿಂದ ಮಾನವ ಜನ್ಮವೆಂದರೆ ಇಹದಲ್ಲಿ ಮನದ ವಿಕಾಸಕ್ಕಾಗಿ ಮಾನವನು ಕೈಕೊಳ್ಳುವ ಸಾಧನ ಯಾತ್ರೆ ಎಂದು ನನ್ನ ನಂಬಿಕೆ. ತನುವಿನ ಆರೋಗ್ಯ ಮನದ ಆರೋಗ್ಯಕ್ಕೆ ಮೂಲಾಧಾರ. ತನುವಿನ ಶಕ್ತಿ ಮನದ ಶಕ್ತಿಗೆ ಬುನಾದಿ. ಆದರೆ ಕಾಲ, ದೇಶ, ಪರಿಸರ, ಆನುವಂಶಿಕತೆ, ಧಾರ್ಮಿಕ ಭಾವನೆಗಳು, ಜನಾಂಗೀಯ ಮೂಢನಂಬಿಕೆಗಳು, ಕೌಟುಂಬಿಕ ಶ್ರದ್ಧೆಗಳು, ಭೌಗೋಳಿಕ ವೈಲಕ್ಷಣ್ಯಗಳು, ವಾತಾವರಣದ ವಿಷಮತೆಗಳು ಇತ್ಯಾದಿಗಳ ಬಂಧನಗಳನ್ನು ಹರಿದು ಭಾರವನ್ನು ಬಿಸಾಡಿ ಮಿತಿಗಳನ್ನು ಅತಿಕ್ರಮಿಸಿ ಔನ್ನತ್ಯಕ್ಕೆ ಏರುವುದು ಮನದ ಶಕ್ತಿಯ ವಿಕಾಸದಿಂದ ಮಾತ್ರ ಸಾಧ್ಯವೆಂದು ನಾನು ಹೇಳಿದರೆ ತಪ್ಪಾಗಲಾರು. ಮನೋವಿಕಾಸವು ಸ್ವಪ್ರೇರಿತವೂ ಹೌದು, ಇಚ್ಛಾಜ್ಞಾನ ಕ್ರಿಯೆಗಳಿಂದ ಪ್ರೇಷಿತ ಪೋಷಿತವೂ ಹೌದು. ಮನುಜನ ಜೀನ್ಸ್ಗಳಲ್ಲಿ ಮನೆ ಮಾಡಿರುವ ಆನುವಂಶಿಕತೆಯ ಪ್ರಭಾವಗಳ ಒತ್ತಡದಿಂದ ಕುದುರುತ್ತದೆ. ಆದರೆ ಈ ಬಗೆಯ ಬೆಳವಣಿಗೆ ಅಪೂರ್ಣವಾದುದು. ತನ್ನ ಮನದ ಪೂರ್ಣ ಬೆಳವಣಿಗೆಗೆ ತನ್ನ ಇಚ್ಛಾಶಕ್ತಿಯಿಂದ ತಾನೇ ಪ್ರಚೋದನೆ ನೀಡಬೇಕು. ಪರಿಸರವು ಅದಕ್ಕೆ ಪೋಷಕವಾಗಿರಬೇಕು. ಅದು ಮೊದಲ 6 ವರ್ಷಗಳ ಅವಧಿಯಲ್ಲಿ ಈ ಪ್ರಯತ್ನ, ಪ್ರೇರಣೆ, ಪ್ರೋತ್ಸಾಹಗಳು ಬಲವತ್ತರವಾದವುಗಳಾಗಿರಬೇಕು. ಇದರ ಅನುಭವ ನನಗಾದುದು ನಾನು ಬಾಲಕನಾಗಿದ್ದಾಗ. ಸುದೈವದಿಂದ ನಾನು ದ್ಯಾಂಪುರವೆಂಬ ಸಣ್ಣ ಗ್ರಾಮದಲ್ಲಿ ಪಂಡಿತ ಕಲ್ಲಿನಾಥ ಶಾಸ್ತ್ರಿಗಳವರ ಪುತ್ರನಾಗಿ ಹುಟ್ಟಿದೆ. ನಾನು ಬೇರಾವ ಗ್ರಾಮದಲ್ಲಿ ಬೇರಾವ ತಂದೆಗೆ ಮಗನಾಗಿ ಹುಟ್ಟಿದ್ದರೂ ಈಗಿನಷ್ಟು ಮನೋವಿಕಾಸ ನನಗಾಗುತ್ತಿರಲಿಲ್ಲವೆಂಬುದು ನನ್ನ ಅನಿಸಿಕೆ. ಅವರ ಮಾತುಗಳನ್ನು ಕೇಳಿಯೇ ಬಹಳಷ್ಟು ಕಲಿತೆ. ಆ ಪಾಂಡಿತ್ಯದ ಪರಿಸರದ ಪ್ರಭಾವದಿಂದ ನನ್ನೂರಿನ ಅನೇಕ ಬಡವರ ಮಕ್ಕಳೂ ವಿದ್ಯಾವಂತರಾದರು, ಮನೋವಿಕಾಸವನ್ನು ಪಡೆದುಕೊಂಡರು. ಎಲ್ಲ ಹಳ್ಳಿಗಳು ಈ ನನ್ನ ಹಳ್ಳಿಯಂತೆ ಆಗಬಾರದೆ ಎಂದು ಎಷ್ಟೋ ಸಲ ನನಗನಿಸಿದೆ. ಈಗಲೀಗ ಎಲ್ಲ ಹಳ್ಳಿಗಳಲ್ಲಿ ವಿದ್ಯಾಕಾಂಕ್ಷೆ ಕವಲೊಡೆಯುತ್ತಿರುವುದು ಸಂತದ ಸಂಗತಿ. ಬಾಲ್ಯದಲ್ಲಿ ನಾವು ಪಡೆದುಕೊಂಡಿದ್ದ ನಂಬಿಕೆಗಳೆಲ್ಲ, ದೇವಧರ್ಮಗಳ, ಪಾಪ ಪುಣ್ಯಗಳ, ಸ್ವರ್ಗ ನರಕಗಳ, ಸದ್ಗುಣ ದುರ್ಗುಣಗಳ, ಜೀವನದ ಗೊತ್ತು ಗುರಿಗಳ ಬಗೆಗಿನ ನಂಬಿಕೆಗಳೆಲ್ಲ ಹೊಸ ಜ್ಞಾನ ವಿಜ್ಞಾನಗಳ ಬೆಳಕಿನಲ್ಲಿ ತೀಕ್ಷ್ಣ ಪರೀಕ್ಷೆಗೆ ಗುರಿಯಾಗುತ್ತವೆ. ಬುದ್ಧಿಯೇನೋ ಹೊಸ ಜ್ಞಾನ ವಿಜ್ಞಾನಗಳ ತೀರ್ಮಾನಗಳನ್ನು ಒಪ್ಪಿಕೊಳ್ಳುತ್ತದೆ. ಆದರೆ ತಿಳಿವಳಿಕೆಯ ನೆಲೆಯಲ್ಲಿ ಸ್ವೀಕರಿಸಿದುದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟವಾಗುತ್ತಾ ಹೋಗುತ್ತದೆ. ಯಾಕಂದರೆ ಮನ ಬುದ್ಧಿಯಷ್ಟು ಸುಲಭವಾಗಿ ಈ ತೀರ್ಮಾನಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಇದರಿಂದಾಗಿ ಜೀವನದ ಜೋಕಾಲಿ ಹಿಂದಕ್ಕೆ ಮುಂದಕ್ಕೆ ತೂಗತೊಡಗುತ್ತದೆ. ಹೊಸ ಜ್ಞಾನ ವಿಜ್ಞಾನ ಒಮ್ಮೊಮ್ಮೆ ಹಳೆಯದನ್ನು ತಿರಸ್ಕರಿಸುತ್ತದೆ, ಒಮ್ಮೊಮ್ಮೆ ಪುರಸ್ಕರಿಸುತ್ತದೆ. ಕೋಪರ್ನಿಕಸನು ನಮ್ಮ ಭೂಮಿಯು ಸೂರ್ಯನ ಉಪಗ್ರಹ ಮಾತ್ರವೆಂದು, ಅದೇ ಸೂರ್ಯನ ಸುತ್ತ ತಿರುಗುವುದೆಂದು ಸಿದ್ಧಗೊಳಿಸುತ್ತಲೇ ಟಾಲಮಿಯ ಜಗತ್ತು ಕುಸಿದು ಬಿದ್ದಿತು, ಚರ್ಚ್ ಭೀತಿಗೊಂಡಿತು, ಗ್ಯಾಲಿಲಿಯೋನ ದಂಡನೆ ಈ ಕ್ರಾಂತಿಯನ್ನು ಇನ್ನೂ ಪುಷ್ಟೀಕರಿಸಲು ಅರಿಸ್ಟಾಟಲ್ನ, ಸೇಂಟ್ ಥಾಮಸ್ ಆಫ್ ಅಕ್ವಿನಾಸನ, ಡ್ಯಾಂಟೆಯ ಜಗತ್ತುಗಳು ಮಾಯವಾದವು. ಅಂತೆಯೇ ಆಧುನಿಕ ಭೌತ ವಿಜ್ಞಾನ ತೀರ್ಮಾನಗಳು ಅದ್ವೈತ ದರ್ಶನಕ್ಕೆ ಪುಷ್ಟಿಯನ್ನು ನೀಡಿವೆ. ಹೀಗೆ ವಿಜ್ಞಾನವು ಹೊಸ ಹೊಸ ತೀರ್ಪುಗಳನ್ನು ಕೊಡುತ್ತಾ ನಡೆದಿರುವಾಗ ಜೀವನದಲ್ಲಿ ಬಿಡುವುದಾವುದನ್ನು ಹಿಡಿಯುವುದಾವುದನ್ನು ಎಂಬ ದಂದುಗಕ್ಕೆ ಕೊನೆಯಿಲ್ಲದಾಗುತ್ತದೆ. ಹೊಸ ತೀರ್ಮಾನಗಳಿಗೆ ಹೊಂದಿಕೊಳ್ಳುತ್ತಾ ಹೋಗಲೇಬೇಕು. ಇದೇ ಮಾನವ ಜನ್ಮದ ದೊಡ್ಡತನ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇಂದು ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಿದ್ದಯ್ಯ ಪುರಾಣಿಕರ ಮಾತುಗಳನ್ನ ಮತ್ತೆ ಆಲಿಸಬಹುದು. ನೆನಪಿರಲಿ, ಪ್ರತಿ ಬೆಳಗ್ಗೆ 7:15, ಪ್ರತಿ ಸಂಜೆ 6:55 ಕನ್ನಡ ರತ್ನ ಭಂಡಾರ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ. ಆಕಾಶವಾಣಿ ವಿವಿಧ ಪ್ರದೇಶ, ಬಹುಭಾಷೆ, ಸಂಸ್ಕೃತಿಯನ್ನು ಪಸರಿಸುತ್ತಾ ಜನರನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಮನೆ ಮನಗಳಲ್ಲಿ ಸದಾ ಸ್ಥಾನವನ್ನು ಪಡೆದಿದೆ. ಮಾಹಿತಿ, ಶಿಕ್ಷಣ, ಮನರಂಜನೆಯೊಂದಿಗೆ ನಿಮ್ಮೊಂದಿಗೆ ಬೆರೆತು ಹೋಗಿದೆ ದೇಶದ ಆಕಾಶವಾಣಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ದೊಡ್ಡದು. ಅದರಲ್ಲೂ ಸಮೂಹ ಮಾಧ್ಯಮವಾಗಿರುವ ಆಕಾಶವಾಣಿ ಕೃಷಿ, ಸಂಗೀತ, ಜಾನಪದ, ಆರೋಗ್ಯ, ಶಿಕ್ಷಣ ಜೊತೆಗೆ

ಕವಿಗಳ ಕವಿತೆಗಳನ್ನು ಕೂಡ ಜನರಿಗೆ ತಲುಪಿಸ್ತಾ ಇದೆ. ದೇಶದಲ್ಲಿ ರೇಡಿಯೋದ ಆಗಮನ ಒಂದು ಕ್ರಾಂತಿಕಾರಿ ಹೆಜ್ಜೆ. ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸದಲ್ಲಿ ಸದಾ ನಿರತವಾಗಿದೆ ಆಕಾಶವಾಣಿ. ಇದು ವಿವಿಧ ಭಾರತಿ 102.9 FM. ಸಮಯ ಆಗಿದೆ 7:22:55. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾವೀಗ ಕೇಳೋಣ. ದರಾಬೇಂದ್ರಿಯವರ ಕವಿತೆ, ಮೈಸೂರು ಅನಂತಸ್ವಾಮಿಯವರ ಹಾಡುಗಾರಿಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ: ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕೋಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟ್ರಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆ ಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನ

0: ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶವೂ ಹಾಗೂ ಸಿದ್ಧವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ ಮುಂದುವರಿಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ಧಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ. ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ ಮೂರು ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ಧತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮೆಟ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು ಕೀನ್ಯಾದ ಸನ್ನದ್ಧತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾಕ್ಟರ್ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಸಮಯ 7:45.
5: ವಿವಿಧ ಭಾರತಿ 102.9 ಎಫ್ಎಂ.
4: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಮುಂದುವರಿಯುತ್ತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮ

0: ದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಭಾಷೆ ಬೇರೆ, ವೇಷ ಬೇರೆ, ಆಹಾರ ಆಚಾರ ವಿಚಾರಗಳು ಬೇರೆ ಬೇರೆಯಾದರೂ ನಾವು ಒಂದೇ ವೃಕ್ಷದ ಕೊಂಬೆಗಳು, ಒಂದೇ ಬಳ್ಳಿಯ ಹೂವುಗಳು, ಒಂದೇ ನೆಲದಲ್ಲಿ ಬೇರೂರಿ ಒಂದೇ ಮುಗಿಲಿಗೆ ನೆಗೆದವರು ಅನ್ನುವ ಭಾವವನ್ನು ಭಿತ್ತಿಯಲ್ಲಿ ಬಿತ್ತಿದ್ದು ಆಕಾಶವಾಣಿ. ಆಕಾಶವಾಣಿ ಇದು ದೇಶದ ಹೆಮ್ಮೆಯ ವಾಣಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯನ್ನ ಆಲಿಸಿದ್ರಿ. ಭಾವಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು.
1: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
2: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
2: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
2: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
0: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ. ಈ ಸಂದರ್ಭದಲ್ಲಿ ಇಂದು ಬೆಳಗ್ಗೆ 9 ಗಂಟೆಗೆ ಕೇಳಿ ಆಕಾಶವಾಣಿಯ ನಿವೃತ್ತ ಉಪನಿರ್ದೇಶಕರು ಉಮೇಶ್ SS ಇವರೊಂದಿಗೆ ದೂರವಾಣಿ ಸಂವಾದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕೋಸೋಲ್ ಡಾನ್, ಹಂಗಾಮಿ ಪ್ರಧಾನಿ ಎಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರಿಂಡೆನೊ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಕಡ್ಡಾಯವಾಗಿ ತೆರೆದಿರಬೇಕು ಎಂದು ಆಹಾರ ಇಲಾಖೆಯು ಆದೇಶ ನೀಡಿದೆ. ಈ ಆದೇಶವನ್ನು ಉಲ್ಲಂಘಿಸುವ ನ್ಯಾಯಬೆಲೆ ಅಂಗಡಿಗಳ ವಿತರಕರ ವಿರುದ್ದ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ 2002ರ ಮತದಾರರ ಪಟ್ಟಿಯ ವಿವರ ಇಲ್ಲದಿದ್ದರೂ ವೈಯಕ್ತಿಕ ಮಾಹಿತಿಗಳನ್ನು ಭರ್ತಿ ಮಾಡಿ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ಸಲ್ಲಿಸಿ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಎದುರಾಗಿರುವಂತಹ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಅಧಿಕಾರಿಗಳು ಕಚೇರಿಗಳಿಗೆ ಸೀಮಿತವಾಗಿದೆ. ಕ್ಷೇತ್ರ ಭೇಟಿ ನೀಡಿ ರೈತರಲ್ಲಿ ಪರ್ಯಾಯ ಬೆಳೆ ಬೆಳೆಯುವ ಕುರಿತಂತೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದಂತಹ ಡಾ ಸುರೇಶ್ ಬಿ ಇಟ್ನಾಳ್ ಸೂಚನೆ ನೀಡಿದ್ದಾರೆ. ಅಮೆರಿಕ ಸೇನೆ ಸತ್ತ 12ನೇ ದಿನವು ಇರಾನ್ ವಿರುದ್ದ ದಾಳಿ ಮುಂದುವರೆಸಿದೆ. ನಾವಿಕರು ಮತ್ತು ಹರ್ಮುಜ್ ಜಲಸಂಧಿಯಲ್ಲಿ ಸಾಗುವ ವಾಣಿಜ್ಯ ಹಡಗುಗಳಿಗೆ ಬೆದರಿಕೆ ಹಾಕುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸಲು ಈ ದಾಳಿಗಳನ್ನು ನಡೆಸಲಾಗುತ್ತಿದೆ ಎಂದು ಅಮೆರಿಕದ ಕೇಂದ್ರ ಕಮಾಂಡ್ ಹೇಳಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 1,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

8:04 ಸಮಯ ಆಗಿದೆ. ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ. ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. 102.9 FM. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಳಗಿನಿಂದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಈಗ ಚಿತ್ರಗೀತೆಗಳ ಸರದಿ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ಪ್ರೀತಿಯ ಸಂದೇಶಗಳ ಸುರಿಮಳೆಯನ್ನು ಹರಿಸಿದ್ದೀರಿ. ಶುಭೋದಯ ಅಂತ ಹೇಳಿದ್ರಿ, ನಾದೋಪಾಸನೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಭಾವಗೀತೆ ಚೆನ್ನಾಗಿತ್ತು, ಭಕ್ತಿಗೀತೆಗಳು ಚೆನ್ನಾಗಿತ್ತು, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಚೆನ್ನಾಗಿತ್ತು. ಹಾಗೆ ಇವತ್ತು ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ, ಪ್ರಸಾರ ದಿನದ ಶುಭಾಶಯಗಳು ಅಂತ ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ನಿಮ್ಮ ಪ್ರೀತಿಯ ಶುಭಾಶಯಗಳ ಹೊಳೆನೇ ಇಲ್ಲಿ ಹರಿದಿದೆ. ಒಂದು ಚಿತ್ರಗೀತೆಯನ್ನು ಕೇಳಿ, ಚಿತ್ರಗೀತೆಯ ನಂತರ ನಿಮ್ಮ ಸಂದೇಶಗಳ ಕಡೆಗೆ ನಾವು ಹೋಗೋಣ. ಈಗ ಪೃಥ್ವಿ ಚಿತ್ರದಿಂದ ಆರಿಸಿದ ಹಾಡು, ಜಯಂತ್ ಕಾಯ್ಕಿಣಿಯವರು ಬರೆದಿದ್ದಾರೆ, ಮಣಿಕಾಂತ್ ಕದ್ರಿಯವರ ಸಂಗೀತ ಇದೆ, ಕುನಾಲ್ ಗಾಂಜವಾಲ, ಹಂಸಿಕಾ ಹಯ್ಯರ್ ಧ್ವನಿಯಾಗಿದ್ದಾರೆ.

ಬೆಳಗಿನಿಂದ ಸಂದೇಶ ಕಳಿಸಿದ್ದಾರೆ, ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ. ಕಿಷ್ಕಿಂಧ ನಗರ ಗಂಗಾವತಿಯಿಂದ ಈರಣ್ಣ ವಿಜಯಶ್ರೀ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯ, ಶುಭ ಮುಂಜಾನೆ ಅಂತ ಹೇಳಿದ್ರೆ ಹೊನ್ನೂರಲ್ಲಿ ಶುಭವನ್ನ ತರಲಿ ಶುಭ ದಿನ ಅಂತ ಹೇಳ್ತಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ರಾಷ್ಟ್ರೀಯ ಪ್ರಸಾರ ದಿನ ಹಾಗೆ ಶುಭೋದಯ ಅಂತ ಹೇಳ್ತಾರೆ. ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿದ್ದಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿ ಅನುದಿನದ ಸಂಗಾತಿ ವಿವಿಧ ಭಾರತಿ ಪ್ರೀತಿಯ ಶುಭ ಮುಂಜಾನೆ ಅಂತ ಹೇಳಿದ್ರೆ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್, ದೀಪ, ಮಹಾದೇವ್, ಗುಮ್ಮಟಿ ನಮಸ್ಕಾರ. ವಿವಿಧ ಭಾರತಿ ಜೊತೆಯಾಗಿದ್ದೇವೆ, ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೂ ಕೂಡ ಸ್ವಾಗತ ಅಂತ ಹೇಳಿದ್ದೀರಾ. ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್, ಧನುಷ್, ದರ್ಶನ್, ರಾಜಶ್ರೀ, ಪುಂಡಲೀಕ, ಸಿದ್ದಲಿಂಗವ್ವ, ಕಿಲಾರಿ ಮನೆಯವರು, ನಲ್ಬೆಳಗು ಅನುದಿನದ ಸಂಗಾತಿ ನಮ್ಮ ವಿವಿಧ ಭಾರತಿ ನಮಸ್ಕಾರ ಅಂತ ಹೇಳ್ತಾರೆ. ಹಾಗೇನೆ ಪ್ರಸನ್ನ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಕರ್ನಾಟಕ, ಓಲ್ಡ್ ಈಸ್ ಗೋಲ್ಡ್ ಎಲ್ಲ ಕಾರ್ಯಕ್ರಮಗಳು ಕೂಡ ನಾನು ಕೇಳ್ತೇನೆ. ಅಚ್ಚ ಕನ್ನಡದ ಸ್ವಚ್ಛವಾದ ನಿರೂಪಣೆ ತುಂಬ ಸೊಗಸಾಗಿರುತ್ತೆ. ದಿನಪೂರ್ತಿ ನನ್ನ ಸಂಗಾತಿ ವಿವಿಧ ಭಾರತಿ ಮಾತ್ರ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಮತ್ತೆ ನಮಸ್ಕಾರ ಅಂತ ಹೇಳಿ ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪುರತಪ್ಪ ಹೂಗಾರ್ ಇವರ ಒಂದು ಸಂದೇಶ ಬಂದಿದೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಶುಭೋದಯ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೊಪ್ಪ ವೆಂಕಟೇಶ್ ಅವರು ಕೂಡ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ಹೇಳಿದರೆ, ಶ್ರುದತ್ ನೇತಾಜಿ ರಸ್ತೆ ನ್ಯಾಮತಿಯಿಂದ, ಕನ್ನಡ ಕಜ್ಜಾಯ ನಾವು ಪ್ರಸಾರ ಮಾಡೇ ಇಲ್ಲ, ಏನು ಕನ್ನಡ ಕಜ್ಜಾಯದ ಬಗ್ಗೆ ಹೇಳಿದಿರಲ್ಲ, ಯಾವುದೋ ಬೇರೆ ಬೇರೆ ಮೆಸೇಜ್ ಎಲ್ಲ ಹಾಕಿದ್ದೀರಾ. ಅನಂತಕುಮಾರ್ ಅರಸ್ ಇವರ ಸಂದೇಶ ಬಂದಿದೆ, ಶುಭೋದಯ ಅಂತ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಭಕ್ತಿಗೀತೆಯನ್ನು ಕೇಳೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ದಾರೆ. ಮತ್ತು ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿ, ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭೋದಯ ಅಂತ ಹೇಳಿದರೆ, ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲ, ಆದಿತ್ಯ, ಶಿವಲೀಲ, ತೇಲಿ ಭಕ್ತಿ ಹಾಡುಗಳು ಚಿಂತ್ಯಾಕೆ ಮಾಡುತ್ತಿ, ಬಸವೇಶ್ವರರ ವಚನ ಬಹಳನೇ ಇಷ್ಟ ಆಯಿತು ಅಂತ ಹೇಳ್ತಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಗುರುವಾರದ ಮುಂಜಾನೆ ಸಮಯ ಭಕ್ತಿ ಆರಾಧನೆ ಬಹಳ ಮಧುರವಾಗಿದೆ ಅಂತ ಹೇಳ್ತಾರೆ. ಚಂದ್ರಲಾಲ್ ಕಲಬುರಗಿಯಿಂದ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿದ್ರೆ, ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ ಅಂತಾರೆ. ಕೌಡ್ಲೆ ರವಿ ಅಂಜನಾನಗರದಿಂದ, ಕಾಪಾಡು ಶ್ರೀ ಸತ್ಯನಾರಾಯಣ ಭಕ್ತಿಗೀತೆ ಕೇಳ್ತಾ ಕೇಳ್ತಾ ಮೈ ರೋಮಾಂಚನ ಆಯಿತು ಅಂತ ಹೇಳಿದ್ರೆ, ಅಂಜನ ಅವರು ಗಾಂಧಿನಗರದಿಂದ ಹೇಳ್ತಾ ಇದ್ರೆ, ಈ ಬೆಳಗ್ಗೆ ನಾದೋಪಾಸನೆಯಲ್ಲಿ ಪ್ರಸಾರ ಮಾಡಿದ ಹಾಡುಗಳು ಬಂಗಾರ ಅಲ್ಲ ವಜ್ರಕ್ಕಿಂತನೂ ಹೆಚ್ಚು, ಶಾಂತಾ ಜಯತೀರ್ಥ ಎಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ ಹಾಡುಗಳನ್ನು ಕೇಳಿ ನನ್ನ ಹಳೆಯ ನೆನಪುಗಳೆಲ್ಲವೂ ಕೂಡ ಮರುಕಳಿಸ್ತು, ಸೊಗಸಾದ ನಾದೋಪಾಸನೆ, ಧನ್ಯವಾದ ಅಂತ ಹೇಳ್ತಾರೆ. ನಳಿನ ಲಂಕೇಶ್ ವಿಜಯನಗರದಿಂದ, ಮಧು ಚಿತ್ರದುರ್ಗದಿಂದ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಸಂಧ್ಯಾ ಮೋಹನ್ ಆರ್ ಎಂ ನಗರ, ನಾದೋಪಾಸನೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ಭಕ್ತಿ ಭಾವ ತುಂಬಿದ ಹಾಡುಗಳು ಪ್ರಸಾರವಾಯಿತು ಅಂತ ಹೇಳಿದ್ರೆ, ಶುಭೋದಯ ವಿವಿಧ ಭಾರತಿ ಅಂತ ರಾಜು ರುಕ್ಮಿಣಿ ಕುಂಬಾರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ ಕೊಡೇಕಲ್ ಅವರು ಮತ್ತೆ ನಾಗರಾಜ್ ಕೊಡೇಕಲ್, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ಹೇಳಿದ್ರೆ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ವಿಲ್ಸನ್

0: ಗಾರ್ಡನ್ನಿಂದ ರಾಘವನ್ ಅವರು ಕನ್ನಡ ರತ್ನ ಭಂಡಾರ ಸಿದ್ದೇ ಪುರಾಣಿಕರ ಮಾತು ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಭಕ್ತಿಗೀತೆ ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು ಅಂತ ಮೇಘ ಧ್ರುವ ಅಕ್ಷಯ್ ಬಡ್ನಿ ಕೇಶವಪುರದಿಂದ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಇವತ್ತು ರಾಷ್ಟ್ರೀಯ ಪ್ರಸಾರ ದಿನ ಶುಭಾಶಯಗಳು, ವಿವಿಧ ಭಾರತಿಯ ಜೊತೆಯಾಗಿದ್ದೇನೆ ಅಂತ ಹೇಳ್ತಾರೆ. ಪ್ರೇರಣಾ ಹೊಸೇಕರ ಮನೆಯವರು ಅಂತೂರ ಬೆಂತೂರ ಗ್ರಾಮದಿಂದ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಬಸಯ್ಯ ಸ್ವಾಮಿ ಇಮಾಮಾಬಾದ್ ಇವರು ಹೇಳ್ತಾರೆ, ಭಕ್ತಿ ಅಂದರೆ ಏನು ಮತ್ತು ಇದ್ರ ಬಗ್ಗೆ ಹೇಳಿದ್ರಿ, ನಾದೋಪಾಸನೆಯಲ್ಲಿ ದರಾ ಬೇಂದ್ರೆ ಕುವೆಂಪು ಅವರ ಕವಿತೆಯನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ. ಶುಭೋದಯ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು. ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ ಎಲ್ಲವೂ ಕೂಡ ಸೊಗಸಾಗಿ ಮೂಡಿ ಬಂತು ಅಂತ ನೇರಲ್ಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರ ಸಂದೇಶ ಬಂದಿದೆ. ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳೆಯೂರು ಕಾಕನಕೋಟೆ ಇವರು ಕೂಡ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳ್ತಾರೆ. ಅಂಬಿಕಾ ಕುಂಬಾರ್, ಅಂಕಿತಾ ಕುಂಬಾರ್ ಚಡಚಣ ಲೋಣಿ, ಭಕ್ತಿಗೀತೆ ಭಕ್ತಿಯ ಮಾತುಗಳು ಇಷ್ಟ ಆಯಿತು ಅಂತ ಹೇಳಿದರೆ. ಮೈಸೂರು ವಿದ್ಯಾರಣ್ಯಪುರಮಿಂದ ರಾಮ್ಪ್ರಸಾದ್, ಈ ದಿನ ರಾಷ್ಟ್ರೀಯ ಪ್ರಸಾರ ದಿನ, ನಿಮಗೆಲ್ಲ ಶುಭಾಶಯಗಳು, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ವಿವಿಧ ಭಾರತಿ, ಧನ್ಯವಾದ ಅಂತಾರೆ. ಪುಷ್ಪ ಶಾನ್ಭೋಗ್ ಗದಗ್ನಿಂದ, ಹಾಗೆ ನಾದೋಪಾಸನೆ ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು ಅಂತ ಹೇಳಿದಿರಾ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ. ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯ. ರಾಜು ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಎಂಥ ಅದ್ಭುತವಾದ ಹಾಡನ್ನು ಕೇಳಿಸಿದ್ರಿ, ಭಾವಗೀತೆ ಕನ್ನಡ ರತ್ನ ಭಂಡಾರ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚಂದವೋ ಚಂದ ಅಂತ ಹೇಳಿದಿರಿ. ಇವತ್ತಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಎನ್ ಕೃಷ್ಣಮೂರ್ತಿ ಹನುಮಂತನಗರದಿಂದ ಸಂದೇಶ ಕಳಿಸಿದರೆ. ಇನ್ನೂ ಒಂದಷ್ಟು ಸಂದೇಶಗಳು ಓದಲಿಕ್ಕೆ ಬಾಕಿ ಇದೆ, ಆದರೆ ಈಗ ಸಮಯ 8:15. ಇಂಗ್ಲಿಷ್ ವಾರ್ತಾ ಪ್ರಸಾರವನ್ನು ಕೇಳಿ, ಮತ್ತೆ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಎಂ ಸರಬ್ಜೀತ್ ಕೌರ್. ದ ಹೆಡ್ಲೈನ್ಸ್: Prime Minister Narendra Modi says citizen welfare must remain at heart of reforms and governance initiatives should be designed around people's needs. Union Minister JP Nadda says government ready to discuss NEET paper leak issue in Parliament and formulate effective policy to ensure permanent solution to the issue. India to make 5 small nuclear power reactors operational by 2033. Center approves 2 electronics manufacturing clusters worth 1,012 crore rupees in Tamil Nadu. President Draupadi Murmu to be on a 2-day visit to Romania beginning today. And 23rd Commonwealth Games to begin in Glasgow, Scotland today. And now the news in detail. Prime Minister Narendra Modi has said that welfare of citizens must remain at the heart of all reforms and governance initiatives should be designed around people's needs. He said reforms should not only improve the functioning of the government but also accelerate India's journey towards becoming a developed nation. We have a report.
2: Prime Minister Modi made these remarks while chairing a high-level meeting with secretaries to review the progress of rural development, agriculture, social welfare and allied sectors in advancing the vision of Viksit Bharat. The meeting held at the Prime Minister's residence focused on strengthening governance, improving inter-ministerial coordination and accelerating the implementation of reforms aimed at enhancing citizens' welfare. Highlighting the rapidly evolving governance landscape, Mr. Modi stressed the need to modernize governance processes in line with changing times. Calling for greater convergence among ministries, he said the vision of Viksit Bharat should become a Jan Andolan with the country's youth forming the foundation of this national mission. Addressing the issue of drug abuse among young people, Prime Minister stressed the need for an institutional mechanism that promotes coordination across departments and integrates youth-centric initiatives to tackle the challenge more effectively. On sports, Mr. Modi advocated an integrated development strategy to position India as a global sporting destination. Prime Minister also highlighted the transformative potential of the PM Kusum scheme in strengthening the agriculture sector through wider adoption by farmers. He further emphasized the need for a global mapping of skill requirements to align India's workforce with emerging international opportunities and future employment demands. With Bhanu and Suparna, Chirag Jha, Akashwani News, Delhi.
1: Senior BJP leader and Union Minister JP Nadda has said that government is ready to discuss the NEET paper leak issue in Parliament and formulate an effective policy to ensure a permanent solution to the issue. Addressing media in New Delhi, Mr. Nadda said, instead of indulging in blame games.

102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. July 23 2000 ಇಸ್ವಿಯಲ್ಲಿದ್ದೇವೆ ನಾವು. July 23 ಈ ಒಂದು ದಿನದ ಇತಿಹಾಸವನ್ನು ನಾವು ಗಮನಿಸಿದರೆ ಸಾಕಷ್ಟು ಘಟನೆಗಳು ನಡೆದಿವೆ. ಈ ದಿನ ಹಲವು ಗಣ್ಯರ ಜನ್ಮದಿನ ಮತ್ತು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಕೂಡ ಆಚರಿಸಲಾಗ್ತಾ ಇದೆ. ಈಗ ಜುಲೈ ತಿಂಗಳು ಅಂದರೆ ಮುಂದಿನ ತಿಂಗಳು August 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ಅಂದರೆ ಸಾಕಷ್ಟು ವರ್ಷಗಳ ಕಾಲ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾನೆ ಬಂತು. ಹಾಗೆಯೇ ಜುಲೈ ತಿಂಗಳಲ್ಲಿ ಕೂಡ ಜನಿಸಿದಂತಹ ಅನೇಕ ಮಹನೀಯರು ಕೂಡ ಇದ್ದಾರೆ. July 23 1906 ಆಜಾದ್ ಚಂದ್ರಶೇಖರ್ ಅಂತಾನೆ ಹೆಸರಾಗಿದ್ದಂತಹ ಚಂದ್ರಶೇಖರ ತಿವಾರಿಯವರು ಜನಿಸಿದ್ದು ಇದೇ ದಿನ 1906 July 23 ಮಧ್ಯಪ್ರದೇಶದಲ್ಲಿ ಜನಿಸಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಬೇಕು ಅಂತಾನೆ ಮನೆಯನ್ನು ತೊರೆದರು. ಮಹಾತ್ಮ ಗಾಂಧೀಜಿಯವರ ಸಹಕಾರ ಚಳವಳಿಯಲ್ಲಿ ತೊಡಗಿಸಿಕೊಂಡ್ರು. 1921 15ನೇ ವರ್ಷಕ್ಕೇ ಅವರನ್ನು ಬಂಧಿಸ್ತಾರೆ ಬ್ರಿಟಿಷರು. ಕೋರ್ಟ್ನಲ್ಲಿ ಅವರನ್ನು ಹಾಜರುಪಡಿಸಿದಾಗ ಅವರು ತಮ್ಮ ಹೆಸರನ್ನು ಆಜಾದ್ ಅಂತಾನೆ ಹೇಳ್ತಾರೆ. ಅಂದರೆ ಸ್ವಾತಂತ್ರ್ಯ ಅಂತಾನೆ ಹೇಳಿ ಅವರು ಜೈಲಿಗೆ ಹೋಗಬೇಕು ಆಗಿ ಬರುತ್ತೆ. ಅದರಿಂದಾಗಿ ಅವರು ಆಜಾದ್

0: ಕ್ಕೋಸ್ಕರನೇ ತಮ್ಮ ಬದುಕನ್ನ ಮುಡುಪಾಗಿಡ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದ ಮೊದಲನೇ ಸಾಮೂಹಿಕ ನಾಯಕ ತಿಲಕರು ಅಂತಾನೆ ಹೆಸರಾಗಿದ್ದಾರೆ. ವೈವಿಧ್ಯಪೂರ್ಣ ವಿಶಿಷ್ಟ ವ್ಯಕ್ತಿತ್ವದವರಾಗಿ, ಶಿಕ್ಷಣ ತಜ್ಞರಾಗಿ, ಪತ್ರಕರ್ತರಾಗಿ, ಲೇಖಕರಾಗಿ, ಸ್ವದೇಶಿ ಉದ್ಯಮಿಯಾಗಿ, ರಾಜಕೀಯ ನೇತಾರರಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ ಇವರ ಒಂದು ವ್ಯಕ್ತಿತ್ವಕ್ಕೆ, ಬಾಲಗಂಗಾಧರ ತಿಲಕರ ವ್ಯಕ್ತಿತ್ವಕ್ಕೆ ಸರಿಸಾಟಿ ಯಾರೂ ಇಲ್ಲ. ಇಂತಹ ಮಹಾನುಭಾವರು ಜನಿಸಿದ್ದು ಇದೇ ದಿನ, ಜುಲೈ 23.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
2: ಹಿಂದು ರಾಷ್ಟ್ರ ರಥೋತ್ಸವ, ಬನ್ನಿ ರಥವನೆಳೆಯುವ
1: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ವಿಲನ್ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಕವಿರಾಜ್ ಅವರು ಬರೆದಿದ್ರು. ಗುರುಕಿರಣ್ ಅವರ ಸಂಗೀತ ಇತ್ತು. ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರು ಧ್ವನಿಯಾಗಿದ್ದರು. ಜುಲೈ 23ನೇ ತಾರೀಕು ಬಾಲಗಂಗಾಧರ ತಿಲಕರು, ಹಾಗೆ ಆಜಾದ್ ಚಂದ್ರಶೇಖರ್ ಅವರ ಜನ್ಮದಿನ, ಜೊತೆಗೆ ತಮಿಳು ನಟ ಸೂರ್ಯ ಅವರ ಜನ್ಮದಿನ ಕೂಡ ಇವತ್ತೇ ಇದೆ. 1975 ಜುಲೈ 23ನೇ ತಾರೀಕು ಅವರು ಜನಿಸಿದ್ದು.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ದಿ ವಿಲನ್ ಚಿತ್ರದ ಗೀತೆ ಕೇಳಿಬಂತು. ಶ್ರೇಯಾ ಘೋಷಾಲ್ ಮತ್ತು ಪ್ರೇಮ್ ಮತ್ತು ಸಂಗಡಿಗರು ಹಾಡಿದ್ರು. ಈ ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದವರು ಪ್ರೇಮ್. ಶ್ರೇಯಾ ಘೋಷಾಲ್ ಅವರ ಜೊತೆಗೆ ಧ್ವನಿ ನೀಡಿದ್ರು. ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಅರ್ಜುನ್ ಚನ್ಯ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ದೇಶಪ್ರೇಮಿಗಳ ಜನ್ಮದಿನವನ್ನು ಇವತ್ತೇ ಆಚರಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಹಿ ಕಹಿ ಚಂದ್ರು ಅವರು ಕೂಡ ನಟ, ನಿರ್ದೇಶಕ, ನಿರ್ಮಾಪಕರು ಕೂಡ ಹೌದು. 1961 ಇವರು ಹುಟ್ಟಿದ್ದು. ಹಾಸ್ಯ ಕಲಾವಿದರು ಕೂಡ ಹೌದು. ಅಡುಗೆ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಮಾಡ್ತಾರೆ ಸಿಹಿ ಕಹಿ ಚಂದ್ರು ಅವರು. ಅವರ ಜನ್ಮದಿನ. ಮತ್ತು ಹಿನ್ನೆಲೆ ಗಾಯಕಿಯಾಗಿರುವಂಥ ಅನುರಾಧ ಭಟ್ ಅವರ ಜನ್ಮದಿನ ಕೂಡ ಜುಲೈ 23. ಅನುರಾಧ ಅವರು ಕೂಡ ಸಾಕಷ್ಟು ಹಾಡುಗಳನ್ನು ಆಡಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜಡ್ಜಾಗಿ, ದೂರದರ್ಶನಗಳಲ್ಲಿ ನಿರೂಪಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದರು. ಅನುರಾಧ ಭಟ್ ಅವರು ಕೂಡ ಗಾಯಕಿಯಾಗಿ ಹೆಸರಾಗಿದ್ದಾರೆ. ಅನುರಾಧ ಭಟ್ ಅವರು ಹಾಡಿರುವಂಥ ಒಂದು ಚಂದದ ಹಾಡು ಈಗ

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚೌಕ ಚಿತ್ರದ ಹಾಡನ್ನ ಕೇಳಿದ್ರಿ. ಅನುರಾಧ ಭಟ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಹಾಗೇನೆ ಭೀಮಾ ಚಿತ್ರದ ಗೀತೆ ಕೂಡ ಪ್ರಸಾರವಾಯಿತು. ಚರಣರಾಜ್ ಮತ್ತು ವೈಶ್ ಅವರ ಧ್ವನಿಗಳು, ಕವಿರಾಜ್ ಅವರ ಸಾಹಿತ್ಯ ಇತ್ತು. ಚರಣರಾಜ್ ಅವರೇ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಟಗರು ಚಿತ್ರದ ಟೈಟಲ್ ಸಾಂಗ್ ಕೇಳಿದ್ರಿ, ಆಂಟನಿ ದಾಸನ್ ಮತ್ತು ಸಂಗಡಿಗರು ಹಾಡಿದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಚರಣರಾಜ್ ಅವರದ್ದೇ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಸಮಯ ಆಗಿದೆ 9:02. ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ. ಆಕಾಶವಾಣಿ ವಿವಿಧ ಪ್ರದೇಶ, ಬಹುಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಪಸರಿಸುತ್ತಾ ಜನರನ್ನು ಒಗ್ಗೂಡಿಸುವ ಒಂದು ಶಕ್ತಿಯಾಗಿ ನಿಮ್ಮ ಮನೆ ಮನಗಳಲ್ಲಿ ಸದಾ ಸ್ಥಾನವನ್ನು ಪಡೆದಿದೆ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗೆ ನಿಮ್ಮೊಂದಿಗೆ ಬೆರೆತು ಹೋಗಿದೆ ದೇಶದ ಆಕಾಶವಾಣಿ. ಇಂದು ರಾಷ್ಟ್ರೀಯ ಪ್ರಸಾರ ದಿನ. ರಾಷ್ಟ್ರೀಯ ಪ್ರಸಾರ ದಿನದ ಈ ಸಂದರ್ಭದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಆಕಾಶವಾಣಿಯಲ್ಲಿ 34 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿರುವವರು, ಆಕಾಶವಾಣಿಯ ನಿವೃತ್ತ ಅಧಿಕಾರಿ, ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಉಮೇಶ್ ಎಸ್ಎಸ್ ಅವರೊಂದಿಗೆ ನಾವೀಗ ಮಾತುಕತೆಯನ್ನು ನಡೆಸೋಣ. ಸರ್ ನಮಸ್ತೆ.
1: ನಮಸ್ತೆ ಚಂದು ಅವರಿಗೆ. ನಮಸ್ತೆ.
0: ನಮಸ್ತೆ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಇವತ್ತಿನ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು.
0: ಧನ್ಯವಾದಗಳು ಸರ್, ಧನ್ಯವಾದ. ನಿಮ್ಮ ಧ್ವನಿಯನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈಗಾಗಲೇ ನಾವು ಬೆಳಗಿನಿಂದಾನು ಕೂಡ ವಾರ್ತೆಗಳಲ್ಲಿ ಎಲ್ಲ ಕೇಳಿದೀವಿ, ಜುಲೈ 23 ಪ್ರತಿ ವರ್ಷ ಕೂಡ ರಾಷ್ಟ್ರೀಯ ಪ್ರಸಾರ ದಿನ ಅಂತ ಹೇಳಿ ಆಚರಿಸ್ತೇವೆ. ಇದಕ್ಕೊಂದು ಇತಿಹಾಸನೇ ಇದೆ. ಅಂದ್ರೆ ಆಕಾಶವಾಣಿಗೆ 90 ವರ್ಷಗಳ ಒಂದು ಹಿರಿಮೆ ಇದೆ, ಗರಿಮೆ ಇದೆ, ಇತಿಹಾಸ ಇದೆ, ಪರಂಪರೆ ಇದೆ.
1: ಅದಕ್ಕಿಂತ ಹಿಂದಿನ ಇತಿಹಾಸ ಇದೆ.
0: ಹೌದು,
1: ಜುಲೈ 23ಕ್ಕೆ ಜುಲೈ 23 1927 ಮೊದಲ ಪ್ರಸಾರ, ಫಸ್ಟ್ ಬ್ರಾಡ್ಕಾಸ್ಟ್ ಇನ್ ಇಂಡಿಯಾ ವಾಸ್ ಮೇಡ್. ಸೊ ಮೊದಲ ಪ್ರಸಾರ ಆಗಿದ್ದು ಜುಲೈ 23, 1927 ಬೊಂಬಾಯಲ್ಲಿ. ಆಗ ಬಾಂಬೆ ಅಂತ ಇದ್ರು, ಬಾಂಬೆ ಬೊಂಬಾಯಿ ಅಂತ ಇದ್ರು, ಈಗ ನಮ್ಮ ಮುಂಬೈಯಲ್ಲಿ. ಆಗ ಅಫಿಷಿಯಲ್ ಆಗಿ ಅಧಿಕೃತವಾಗಿ ರೇಡಿಯೋ ಪ್ರಸಾರ ಪ್ರಾರಂಭ ಆಯ್ತು ಬಾಂಬೆ ಸ್ಟೇಷನ್ ಇಂದ. ಆಗ ಆ ಒಂದು ಸಂಸ್ಥೆಯನ್ನ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತ ಕರಿತಾ ಇದ್ರು, IBC, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅನ್ನೋ ಒಂದು ಖಾಸಗಿ ಸಂಸ್ಥೆ, ಪ್ರೈವೇಟ್ ಕಂಪನಿ. 15 ನಿಮಿಷಗಳ ಕಾರ್ಯಕ್ರಮ ಪ್ರಸಾರ ಆಯ್ತು ಜುಲೈ 23ಕ್ಕೆ. ಆ ಒಂದು 15 ನಿಮಿಷದ ಕಾರ್ಯಕ್ರಮದಲ್ಲಿ ಸಂಗೀತ ಇತ್ತು, ಒಂದೆರಡು ಭಾಷಣಗಳೆಲ್ಲ ಇತ್ತು. ಸೊ ಈ ಒಂದು 15 ನಿಮಿಷದ ಕಾರ್ಯಕ್ರಮ ಪ್ರಸಾರ ಆಗಿ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಪ್ರಸಾರ ಚಟುವಟಿಕೆ ಪ್ರಾರಂಭ ಆಯ್ತು. ಆಮೇಲೆ ಆ ಸಂಸ್ಥೆನ ಬ್ರಿಟಿಷ್ ಸರ್ಕಾರ ತಗೋತು, ISBC ಅಂತ, ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಕರೀತು ಬ್ರಿಟಿಷ್ ಸರ್ಕಾರ ತಗೋತು. ಆಮೇಲೆ 1936 ಇದಕ್ಕೆ ಯಾಕೆ ಒಂದು ಹೆಸರು ಇಡಬಾರದು ಅಂತ ಲಯನೆಲ್ ಫೀಲ್ಡನ್ ಅಂತ, ಸೊ ಹಿ ವಾಸ್ ಹೆಡ್ಡಿಂಗ್ ಆಲ್ ಇಂಡಿಯಾ ಇದು ಆಕಾಶ ರೇಡಿಯೋಸ್ ಇದರಲ್ಲಿ.
0: ಓಕೆ, ಹಿ ವಾಸ್ ಪ್ರಸಾರ ಇತ್ತು ಅದಕ್ಕೆ.
1: ಅದಕ್ಕೆ ಆಗ ಅಂದಿನ ಬ್ರಿಟಿಷ್ ಅಧಿಕಾರಿ ಜೊತೆ ಮಾತಾಡ್ಬಿಟ್ಟು, ನಾವು ಯಾಕೆ ಆಲ್ ಇಂಡಿಯಾ ರೇಡಿಯೋ ಅಂತ ಹೆಸರು ಇಡಬಾರದು ಅಂತ ಇವ್ರ ಮನ್ಸಿಗೆ ಬಂದಿದೆ. ಅದು ಕೂಡ ಕತೆ ಬಹಳ ಚೆನ್ನಾಗಿದೆ. ಆಯ್ತಾ? ಸೊ ಲಯನೆಲ್ ಫೀಲ್ಡನ್ ಮನ್ಸಲ್ಲಿ ಆಲ್ ಇಂಡಿಯಾ ರೇಡಿಯೋ ಅಂತ ಹೆಸರಿಡಬೇಕು ಅಂತ ಇರುತ್ತೆ. ಆದ್ರೆ ಅವನ ಹಿರಿಯ ಅಧಿಕಾರಿ, ಆ ಬಾಸು, ಇವ್ರು ಏನೇ ಯಾರು ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಅಂತ ಮನುಷ್ಯ. ಆಯ್ತಾ? ಅದಕ್ಕೆ ಲಯನೆಲ್ ಫೀಲ್ಡ್ ಅನ್ನು ಆ ಅಧಿಕಾರಿ ಹತ್ರ ಹೋಗ್ತಾರಂತೆ. ಸೊ ಹೋಗ್ಬಿಟ್ಟು ಈ ತರ, ಸರ್ ನಮ್ಗೆ ISBC ಅಂತಿದೆ, ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತಿದೆ ಅಥವಾ ಕಾರ್ಪೊರೇಷನ್ ಅಂತಿದೆ, ಅದನ್ನ ನಾವು ತೆಗೆದು ಇದು ನಮ್ಮ ಇಂಡಿಯಾ ದೇಶಕ್ಕಿರೋದ್ರಿಂದ ಇಂಡಿಯಾ ಅನ್ನೋ ಹೆಸರು ಬಂದ್ರೆ ಇದರಲ್ಲಿ ಚೆನ್ನಾಗಿರತ್ತೆ ಅಂತ ಒಂದು ಕ್ಲೂ ಕೊಡ್ತಾರೆ. ಆಯ್ತಾ? ಅದನ್ನ ಆಲ್ ಇಂಡಿಯಾ ಅಂತ ಯಾಕೆ ಮಾಡಬಾರ್ದು, ಅದನ್ನ ಚೆನ್ನಾಗಿರುತ್ತಲ್ವಾ ಅಂತ ಅವನಿಗೆ ಕ್ಲೂ ಕೊಡ್ತಾರೆ. ಸೊ ಅವನು ಬಹಳ ಚೆನ್ನಾಗಿದೆ, ಒಳ್ಳೆ ಇದಿದೆ, ಹಾಗಾದ್ರೆ ನಾನೇ ಒಂದು ಐಡಿಯಾ ಸಜೆಸ್ಟ್ ಮಾಡ್ತೀನಿ, ಆಲ್ ಇಂಡಿಯಾ ರೇಡಿಯೋ ಅಂತ ಹೆಸರಿಟ್ಬಿಡೋಣ ಅಂತ ಅಧಿಕಾರಿ ಹೇಳ್ತಾರಂತೆ. ಸೊ ಲಯನೆಲ್ ಫೀಲ್ಡ್ ಅನ್ನ ನಕ್ಕೋತ ಬರ್ತಾರಂತೆ. ಸೊ ನಾನು ಅನ್ಕೊಂಡಿದ್ದೆ ಆಯ್ತು ಅಂತ. ಆಗ ಆಲ್ ಇಂಡಿಯಾ ರೇಡಿಯೋ ಅನ್ನೋ ಒಂದು ಹೆಸರು ಬರುತ್ತೆ 36. ನಂತರ ಅದು 56, 55, 56 ಆಕಾಶವಾಣಿ ಅನ್ನೋ ಹೆಸರನ್ನ ನಮ್ಮ ಪ್ರಾಂತೀಯ ಭಾಷೆಗಳ ಮಟ್ಟಿಗೆ ಅದನ್ನ ಪಡ್ಕೊಳ್ಳುತ್ತೆ. ಸೊ ಈ ಆಕಾಶವಾಣಿ ಅನ್ನೋ ಹೆಸರು ಶುರು ಆಗಿದ್ದು ಮೈಸೂರಿಂದ. 1935 ಗೋಪಾಲಸ್ವಾಮಿ ಅವರು, ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಅವರು ಆಕಾಶವಾಣಿ ಒಂದು ಸಣ್ಣ ಸಂಸ್ಥೆ ಪ್ರಾರಂಭ ಮಾಡ್ತಾರೆ, ಖಾಸಗಿ ರೇಡಿಯೋ ಸಂಸ್ಥೆ. ಆಗ ಆಕಾಶವಾಣಿ ಅನ್ನೋ ಹೆಸರು ಇಟ್ಟಿರಲ್ಲ. 1935 ಸೆಪ್ಟೆಂಬರ್ 10 ಪ್ರಸಾರ ಕಾರ್ಯ ಅವರ ಮನೆಯಲ್ಲೇ ಒಂದು ಮಾಡಿ ಮನೆಯಲ್ಲಿ ಶುರು ಆಗುತ್ತೆ ಚಿಕ್ಕದಾಗಿ. ಈಗಿನ ಮೈಸೂರು ಆಕಾಶವಾಣಿ ಹತ್ರ ಆಕಾಶವಾಣಿ ಸರ್ಕಲ್ ಅಂತ ಇದೆ, ಆ ಸರ್ಕಲ್ಗೆ ಸೇರ್ಕೊಂಡ ಹಾಗೇನೆ ಒಂದ್ ಸ್ವಲ್ಪ 2nd or 3rd ಮನೆ ವಿಠಲ ವಿಹಾರ ಅಂತ. ಸೊ ಅಲ್ಲಿ ಪ್ರಾರಂಭ ಆಗತ್ತೆ. ಸೊ ಆ ನಂತರ ಮಹಾರಾಜ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾರೆ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಅವರು. ಸೊ ಅವ್ರ ಜೊತೆ ನಾ ಕಸ್ತೂರಿ ಅವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹೀಗೆ ಹೆಸರು ಬಗ್ಗೆ ಮಾತುಕತೆ ಬಂದಾಗ ಆಗ ಆಕಾಶವಾಣಿ ಅನ್ನೋ ಒಂದು ಹೆಸರನ್ನ ಸೊ ನಾಕಸ್ತೂರಿ ಕೊಟ್ರು ಅನ್ನೋ ಒಂದು ದಾಖಲೆ ಇದೆ.
0: ಹೌದು ಹೌದು ಹೌದು, ನಿಜ. ಅಂದ್ರೆ 1927 ಬೇರೆ ಬೇರೆ ರೀತಿಯ ಬದಲಾವಣೆಗೆ ಒಳಪಟ್ಟು ಆಕಾಶವಾಣಿ ಇವತ್ತು ಒಂದ್ ರೀತಿ ಸದೃಢವಾಗಿ ನಿಂತಿದೆ. ಏನು ಒಂದು 20-25 ವರ್ಷಗಳಿಂದ ಬೇರೆ ಬೇರೆ ಖಾಸಗಿ ವಾಹಿನಿಗಳು ಬಂದರೂ ಸಹ ತನ್ನದೇ ಆದಂತ ವಿಶೇಷತೆಯಿಂದ ಆಕಾಶವಾಣಿ ಇವತ್ತು ತಂತ್ರಜ್ಞಾನವನ್ನ ಮೈಗೂಡಿಸಿಕೊಂಡು ನಿಂತಿದೆ. ಆಕಾಶವಾಣಿಗೆ ಸ್ಪರ್ಧೆ ಇದೆ ಅಂತೀರಾ, ಅಥವಾ

0: ಆಕಾಶವಾಣಿಯೇ ರಾಜ, ರಾಜಕುಮಾರ, ಯಾವತ್ತಿಗೂ ಆಕಾಶವಾಣಿ ಆಕಾಶವಾಣಿನೇ ಅಂತೀರಾ?
1: ನನ್ನ ಪ್ರಕಾರ ಆಕಾಶವಾಣಿ ಆಕಾಶವಾಣಿನೇ, ಆಕಾಶವಾಣಿಗೆ ಸ್ಪರ್ಧೆ ಇಲ್ಲ. ಯಾಕೆ ಅಂದ್ರೆ, ನೀವು ಸ್ಪರ್ಧೆ ಯಾರ ಜೊತೆ ಮಾಡ್ತೀರಾ, ನಿಮ್ಮ ಯೋಗ್ಯತೆ ಸರಿ ಇರಬೇಕು, ಆ ಮನುಷ್ಯನಿಗೂ ಅದೇ ತಾಕತ್ ಇರಬೇಕು, ಅದೇ ಗುಣಗಳಿರಬೇಕು, ಅದರಲ್ಲಿ ಹೆಚ್ಚು ಕಡಿಮೆ ಏರುಪೇರಾದ್ರೆ ಅದನ್ನ ಇವನಿಗಿಂತ ಅವನು ಶ್ರೇಷ್ಠ, ಅವನಿಗಿಂತ ಇವನು ವಾಸಿ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾತಾಡ್ತೀವಿ ಅಲ್ವಾ? ಸೊ ಈಗ ಎರಡು, ಈಗ ಇಂಡಿಯಾ ಇಂಗ್ಲೆಂಡ್ ಅಥವಾ ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಆಸ್ಟ್ರೇಲಿಯಾ, ಇವ್ರದ್ದೆಲ್ಲ ಕ್ರಿಕೆಟ್ ಮ್ಯಾಚ್ ಆದಾಗ ಏನಿರುತ್ತೆ, ಅಲ್ಲೂ 11 ಜನ ಪ್ಲೇಯರ್ಸ್, ಇಲ್ಲೂ 11 ಜನ ಪ್ಲೇಯರ್ಸ್. ಸೊ ಇಟ್ ಈಸ್ ಕಾಲ್ಡ್ ಪ್ಲೇಯಿಂಗ್ ಫೀಲ್ಡ್ ಅಂತೀವಿ ಅಲ್ಲಾ. ಸೊ ಈಕ್ವಲ್ ಪ್ಲೇಯಿಂಗ್ ಫೀಲ್ಡ್ ಅಂತೀವಿ. ಆ ಒಂದು ಪ್ಲೇಯಿಂಗ್ ಫೀಲ್ಡ್ ಎರಡು ಕಡೆ ಇರಬೇಕಾಗತ್ತೆ. ಸೊ ಇದ್ದಾಗ ನೀವು, ಆಗ ನಾವು ಇಂಡಿಯಾ ಚೆನ್ನಾಗಿ ಆಡ್ತು, ಇಂಗ್ಲೆಂಡ್ ಚೆನ್ನಾಗಿ ಆಡ್ತು, ಇವರು ಚೆನ್ನಾಗಿ ಆಡ್ಲಿಲ್ಲ ಅಂತ ನಾವು ಮಾತಾಡ್ತೀವಿ. ಸೊ ಇನ್ನೊಂದು ಸಂಸ್ಥೆ ಆ ರೀತಿ ಇಲ್ವೇ ಇಲ್ವಲ್ಲ ಈಗ ದೇಶದಲ್ಲಿ.
0: ಅಂದ್ರೆ ಆಕಾಶವಾಣಿ ಮೊದ್ಲಿಂದನೂ ಕೂಡ ಬೇರೆ ಬೇರೆ ತನ್ನದೇ ಆದಂತ ಒಂದು ಚಿಂತನೆ ಇರ್ಬೋದು, ಕೃಷಿ ರಂಗ ಇರಬಹುದು, ಆಯಾಯ ಜನಕ್ಕೆ ಎಲ್ಲರಿಗೂ ಬೇಕಾದಂತ ಕಾರ್ಯಕ್ರಮಗಳ ಮೂಲಕ ಆವರಿಸಿಕೊಂಡ್ ಬಿಟ್ಟಿದೆ ಒಂಥರ.
1: ಹೌದು, ಈಗ ಅದೇ ಒಂದು ಚಿಂತನವನ್ನ ಇನ್ನೊಂದು ಖಾಸಗಿ ಸಂಸ್ಥೆನೋ ಅಥವಾ ಇನ್ಯಾವ್ದೋ ರೇಡಿಯೋನೋ ಅದನ್ನ ಕೊಟ್ರೆ, ಆಗ ನೀವೇನ್ ಹೇಳ್ತೀರಾ, ಈ ಆಕಾಶವಾಣಿಯಲ್ಲಿ ಬಂದ ಚಿಂತನ ಚೆನ್ನಾಗಿರ್ಲಿಲ್ಲ, ಅಲ್ಲಿ ಇವತ್ತು ಬಹಳ ಚೆನ್ನಾಗಿತ್ತು ಅಂತ ನಾವು ಮಾತಾಡ್ತೀವಿ. ಆ ಕಾರ್ಯಕ್ರಮದ ಮಟ್ಟಿಗೆ ನಾವು ಅದನ್ನ ಕಂಪೇರ್ ಮಾಡಬೇಕೆ ಹೊರತು, ಒಂದು ಆದಾಯ ಇಟ್ಕೊಂಡು ಆಕಾಶವಾಣಿಗೆ ಬರೀ 10 ರೂಪಾಯಿ ಬರುತ್ತೆ, ಆ ಖಾಸಗಿ ಅವನು 100 ರೂಪಾಯಿ ದುಡಿತಾನೆ ಅಂತ ಹೇಳಿ ನಾವು ಕಂಪೇರ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಈಗ ಕಮರ್ಷಿಯಲ್ ವರ್ಲ್ಡ್, ಈಗ ಯಾವನ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವನು ಶ್ರೇಷ್ಠ ಅನ್ನೋ ಮಟ್ಟಿಗೆ ನಾವು ಆಗ್ಬಿಟ್ಟಿದಿರೋದ್ರಿಂದ, ಈಗ ನಾವು ಒಳಗಿನ ಗುಣಮಟ್ಟ ಆಗ್ಲಿ ಅಥವಾ ಒಳಗಿನ ವಸ್ತು ಆಗ್ಲಿ ವಸ್ತುನಿಷ್ಠವಾಗಿ ನಾವು ಇವತ್ತು ಮಾತಾಡ್ತಾನೆ ಇಲ್ಲ. ಅದರಿಂದ ನಾವು ಆದಾಯ ನೋಡ್ಕೊಂಡು ಕಂಪೇರ್ ಮಾಡೋ ಹಾಗಿದ್ರೆ ಖಾಸಗಿ ಸಂಸ್ಥೆಗಳೇ ಶ್ರೇಷ್ಠ. ನೀವು ಕಂಟೆಂಟ್ ನೋಡ್ಬೇಕಲ್ಲ, ಕಂಟೆಂಟ್ ಇರೋದ್ರಿಂದಾನೆ ಆಕಾಶವಾಣಿ ಇವತ್ತಿಗೂ ಕೂಡ ಇರುವಂತದ್ದು. ಆಕಾಶವಾಣಿಯಲ್ಲಿ ತನ್ನದೇ ಆದಂತಹ ಒಂದು ಈ ರೇಡಿಯೋ ನಾಟಕ, ಈ ರೇಡಿಯೋ ನಾಟಕ ಅನ್ನೋ ಒಂದು ಇದನ್ನ ಯಾರು ಕೂಡ ಹೇಗೆ ಮಾಡೋದು, ಏನ್ ಮಾಡೋದು, ಹೇಗೆ ಏನು ಅಂತ ಬರವಣಿಗೆಗೆ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ, ಹೀಗೆ ಮಾಡಬೇಕು ಅಂತ ರೂಲ್ಸ್ ಹೇಳಕ್ ಬರಲ್ಲ. ಆಮೇಲೆ ರೂಪಕಗಳು, ಸೊ ಇದು ನಮ್ದೇ ಆಕಾಶವಾಣಿದೇ ಸ್ಟೈಲ್, ಇದು ಬೇರೆ ಯಾರು ಇದು ಮಾಡೋದಕ್ಕೆ ಬರಲ್ಲ.
0: ಹೌದು,
1: ಸೊ ಈ ಎರಡನ್ನ ಬೇರೆಯವರು ಮಾಡ್ಲಿ ಮೊದಲಿಗೆ, ಬೇಕಿದ್ರೆ ಒಂದು ನಾಟಕ ಅಥವಾ ಒಂದು ರೂಪಕಗಳನ್ನ ಮಾಡಿ ನಮ್ಮ ಆಕಾಶವಾಣಿಯ ಹಿಂದಿನ ದಿಗ್ಗಜರು ಕೂಡ ಮಾಡಿದಂತಹ ನಾಟಕಗಳಿಗೂ ಕಂಪೇರ್ ಮಾಡಿಕೊಂಡು ಇವತ್ತು ನೀವು ಈ ಒಂದಿನ ನಾಟಕಗಳಿಗೂ ಕಂಪೇರ್ ಮಾಡಿ ಆ ಖಾಸಗಿ ಸಂಸ್ಥೆ ಮಾಡ್ಲಿ, ಆಗ ನಾವು ಇದು ಮಾಡೋಣ. ಯಾಕಂದ್ರೆ ಇದೊಂದು ಬಹಳ ವಿಚಿತ್ರವಾದ ಫಾರ್ಮ್ಯಾಟ್ ಅದು, ಎಸ್ಪೆಷಲಿ ಆ ರೂಪಕ ಇದೆಯಲ್ಲ, ಬಹಳ ವಿಚಿತ್ರವಾದಂತಹ ಫಾರ್ಮ್ಯಾಟ್. ಇನ್ಫ್ಯಾಕ್ಟ್ ಈಗ ಏನಾಗಿದೆ, ಮುಂಚೆ ನೋಡಿ ರೇಡಿಯೋ ನಾಟಕದಿಂದಾನೆ ಇವರೆಲ್ಲರೂ ಕೂಡ ಪ್ರೇರಿತರಾಗಿದ್ದಾರೆ, ಎಸ್ಪೆಷಲಿ ಆಕಾಶವಾಣಿ ನಾಟಕಗಳಿಂದ. ಮುಂಚೆ ರಂಗಭೂಮಿಯಲ್ಲಿ, ನಾನು ರಂಗಭೂಮಿಯಿಂದ ಬಂದವನೇ, ರಂಗಭೂಮಿಯಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಅದೆಲ್ಲ ಹಾಕೋದಕ್ಕೆ ವಿರೋಧ ಇತ್ತು. ಅಲ್ಲೇ ನುಡಿಸ್ತಾ ಇದ್ರೆ ಹೊರತು ರೆಕಾರ್ಡೆಡ್ ಕ್ಯಾಸೆಟ್ ಅಲ್ಲೋ ಸಿಡಿನಲ್ಲೋ ಅಥವಾ ಈಗಿನ ಪೆನ್ ಡ್ರೈವ್ ನಲ್ಲೋ ಹಾಕಿ ಮಾಡೋದಕ್ಕೆ ವಿರೋಧ ಇತ್ತು. ಆದ್ರೆ ಈಗಿನ ಹೆಚ್ಚು ರಂಗಭೂಮಿ ನಾಟಕಗಳನ್ನ ನೋಡಿ, ಅಲ್ಲೂ ಕೂಡ ಗುಡುಗು ಸಿಡ್ಲು ಅದು ಇದು ಎಫೆಕ್ಟ್ಸ್ ನ ಅವರು ಪ್ಲೇ ಮಾಡ್ತಾರೆ.
0: ನಿಜ ನಿಜ ಅಲ್ಲ, ಅದು ಹೌದು ಸರ್. ಆಕಾಶವಾಣಿಯಿಂದ ಮೂಲವನ್ನಾಗಿಟ್ಟುಕೊಂಡು ಬೇರೆ ಬೇರೆ ರೀತಿಯ ಪ್ರಕಾರಗಳು ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಸೋರ್ಸ್ ಯಾವುದು ಅಂತ ಹೇಳಿದ್ರೆ ಬಹಳಷ್ಟು ಆಕಾಶವಾಣಿಯ ಒಂದು ಧ್ವನಿ ಮುದ್ರಿಕೆಗಳು ಬೇರೆ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೆಸರು ಹಾಕೊಳ್ಬಹುದು, ಹಾಕೊಳ್ಳದೇ ಇರಬಹುದು, ಆದ್ರೆ ಅದಕ್ಕೆಲ್ಲ ಮೂಲ ಅಂತ ಹೇಳಿದಾಗ ಆಕಾಶವಾಣಿಯ ಒಂದು ದ್ರವ್ಯ ಭಂಡಾರ. ಇನ್ನು ನೀವಂತೂ ಸಾಕಷ್ಟು ನಾಟಕ ರೂಪಕಗಳಿಗೆಲ್ಲ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಿ. ಅಂದ್ರೆ ಒಂದು 30 ಅಥವಾ 40 ವರ್ಷಗಳ ಹಿಂದಿನ ಪರಿಸ್ಥಿತಿಗೂ ಇವತ್ತಿನ ಒಂದು ಪರಿಸ್ಥಿತಿಗೂ ಆಕಾಶವಾಣಿ, ಕೆಲವರು ಹೇಳ್ತಾರೆ ಓ ಇನ್ನೂ ಇದೆಯಾ ಅಂತ ಹೇಳೋರು ಕೇಳಿದ್ವಿ. ಹೌದು, ನಾವು ನಿರಂತರವಾಗಿ ಆಕಾಶವಾಣಿಯನ್ನ ಕೇಳ್ತಾನೆ ಇರ್ತೀವಿ, ನಾವು ಬಿಡೋದಿಲ್ಲ ಅನ್ನುವಂಥವ್ರು ಕೂಡ ಇದ್ದಾರೆ. ಈ ಎರಡೂ ರೀತಿಯ ಜನರನ್ನ ನಾವು ಗಮನಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಇಲ್ಲ, ಎಂದಿನವರೆಗೂ ಆಕಾಶವಾಣಿ ಕಂಟೆಂಟ್ ಕೊಡತ್ತೋ, ಉತ್ತಮ ಮಟ್ಟದ ಕಾರ್ಯಕ್ರಮಗಳನ್ನ ಕೊಡತ್ತೋ, ಯಾಕಂದ್ರೆ ಆಕಾಶವಾಣಿಯಲ್ಲಿ ಇರುವಂತಹ ಫಾರ್ಮ್ಯಾಟ್ಸ್ ಬೇರೆ ಎಲ್ಲೂ ಇಲ್ಲ. ಆಕಾಶವಾಣಿಯಲ್ಲಿ ಆಗಿರುವಂತಹ ಪ್ರಯೋಗಗಳು ದೇಶಾದ್ಯಂತ ಎಲ್ಲ ಭಾಷೆಗಳಲ್ಲಿ ಎಲ್ಲರೂ ಮಾಡಿದ್ದಾರೆ. ಈಗ ನಾನು ಕನ್ನಡದಲ್ಲಿ ನಾ ಏನು ಮಾಡಿಲ್ಲ ಅಂತ ಇದೀನ, ಅದೆಲ್ಲ ತಮಿಳಲ್ಲಾಗಿರತ್ತೆ ಅಥವಾ ಒರಿಯಾದಲ್ಲಾಗಿರುತ್ತೆ, ಮರಾಠಿಯಲ್ಲಾಗಿರುತ್ತೆ, ಎಲ್ಲ ಒಂದ್ ಕಡೆ ಪ್ರಯೋಗ ಆಗ್ಬಿಟ್ಟಿರುತ್ತೆ. ಸೊ ಒಟ್ಟಾರೆ ಆಕಾಶವಾಣಿ, ನಮ್ಮ ಆಕಾಶವಾಣಿ ಸಹೋದ್ಯೋಗಿನೇ ಯಾರೋ ಒಬ್ರು ಮಾಡಿರ್ತಾರೆ. ಸೊ ಈ ರೀತಿಯಾದಂತಹ ಪ್ರಯೋಗಗಳು ಆಕಾಶವಾಣಿಯಲ್ಲಿ ಲೆಕ್ಕಾನೇ ಇಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ಪ್ರಯೋಗಗಳಾಗಿದೆ. ಈಗ ನೀವು ನಾವೇನು ಖಾಸಗಿ ಇದರಲ್ಲಿ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಅಥವಾ ರೇಡಿಯೋದಲ್ಲಿ ಇದೆಲ್ಲ ನೋಡ್ತೀವಲ್ಲ, ಗೇಮ್ ಶೋ ಆಗ್ಲಿ, ಇದಾಗ್ಲಿ, ಅದಾಗ್ಲಿ, ರಿಯಾಲಿಟಿ ಶೋಗಳಾಗ್ಲಿ, ಏನೇ ನೋಡಿದ್ರು ಅದೆಲ್ಲ ಆಕಾಶವಾಣಿಯ ಫಾರ್ಮ್ಯಾಟೆ ಎಷ್ಟೋ ಕೂಡ. ಸೊ ಎಲ್ಲ ಕೂಡ ಬಂದು ಹೊಟ್ಟೋಗಿದೆ. ಸೊ ಎಲ್ಲ ಕಡೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡಿದೀವಿ. ಜೊತೆಗೆ ಆಕಾಶವಾಣಿ ಏನಾಗಿದೆ, ತನ್ನ ಕಾರ್ಯಕ್ರಮಗಳ ಜೊತೆಗೆ ಸಾರ್ವಜನಿಕ ಪ್ರಸಾರ ಸೇವೆಯನ್ನು ಕೂಡ ಮಾಡ್ಕೋತಾ ಬರ್ತಾ ಇದೆ. ಇದು ಬಹಳ ಕಷ್ಟವಾದಂತಹ ಕೆಲಸ. ಒಂದು ಕಡೆ ಎಂಟರ್ಟೈನ್ಮೆಂಟ್ ಕೊಡುವಂತದ್ದು ಜೊತೆಗೆ ಸಾರ್ವಜನಿಕ ಸೇವೆ ಕೂಡ ಮಾಡಿಕೊಂಡು ಬರುವಂತದ್ದು, ಇದು ಎರಡನ್ನು ತೋಗಿಸ್ಕೊಂಡು ಹೋಗೋದಂತ ಇದೆಯಲ್ಲ, ಇದು ಆಕಾಶವಾಣಿ ಮಾಡ್ಕೋತಾ ಬಂದಿದೆ. ಇದು ಇಷ್ಟು ವರ್ಷ ನಿರಂತರವಾಗಿ ಮಾಡ್ಕೋತಾ ಬಂದಿದೆ, ಅದರಿಂದಾನೇ ಆಕಾಶವಾಣಿ ಜನರಿಗೆ ಹತ್ತಿರ ಇದೆ. ಸರ್ಕಾರ ಕೂಡ ಯಾವುದೇ ಒಂದು ಸ್ಕೀಮ್ ಆಗ್ಲಿ, ಯಾವುದೇ ಒಂದು ಯೋಜನೆಗಳಾಗ್ಲಿ, ಪ್ರಾಜೆಕ್ಟ್ ಆಗ್ಲಿ, ಇದೆಲ್ಲ ಜನಕ್ಕೆ ತಲುಪಬೇಕು ಅಂದ್ರೆ ಇವತ್ತು ಕೂಡ ಆಕಾಶವಾಣಿ ಒಂದೇ ಕೆಲಸ ಮಾಡ್ತಾ ಇರೋದು ಅನ್ನೋಂತ ಗಟ್ಟಿಯಾಗಿ ಹೇಳ್ಬೋದು ನಾವು. ಯಾಕೆಂದ್ರೆ ಆ ತಲುಪುವಂತ ರೀತಿಯಲ್ಲಿ ನಾವು ನಿಷ್ಠೆಯಿಂದ ಕಾರ್ಯಕ್ರಮಗಳನ್ನ ಈ ಹಿಂದೆಯಿಂದ ಇವತ್ತಿನವರೆಗೂ ಕೂಡ ಮಾಡ್ಕೋತಾ ಬಂದಿದ್ದೀವಿ ಅಲ್ವಾ?
0: ಹೌದು ಅಂದ್ರೆ ಇವಾಗ ಸರ್, ಹೌದು, ಈಗ ಮಡಿಕೇರಿ ಅಂತ ಪ್ರದೇಶಗಳಲ್ಲಿ ಮಳೆ ಬಂದಾಗ ಅಥವಾ ಕರೆಂಟ್ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಯಾರು ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪ್ರದೇಶಗಳಲ್ಲಿ ಅವರಿಗೆ ರೇಡಿಯೋ ಮಾತ್ರ, ರೇಡಿಯೋ ಬಿಟ್ಟರೆ ಬೇರೆ ಯಾವುದು, ನಿಮಗೆ ಪೇಪರ್ ಸಿಗೋದಿಲ್ಲ, ಟಿವಿ ಬರೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಗುಡ್ಡಗಾಡು ಪ್ರದೇಶಗಳಲ್ಲಿ ನಮಗೆ ಸಿಗೋದು ಆಕಾಶವಾಣಿಯಿಂದ ಮಾತ್ರ. ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಹಿಂದಿನಿಂದಲೂ ಕೂಡ ಒಂದಷ್ಟು ಏನು ಹಿರಿಯರು, ಕವಿಗಳಿರಬಹುದು, ಸಂಗೀತಗಾರರಿರಬಹುದು, ಎಲ್ಲ ರೀತಿಯ ಕಲಾವಿದರಿಗೆ ಒಂದು ನೆಲೆಯನ್ನು ಕೊಟ್ಟಿದ್ದು, ಅವರನ್ನೆಲ್ಲ ಬೆಳೆಸಿದ್ದು, ಅವರನ್ನು ಜನರ ಹತ್ರ ತಗೊಂಡು ಹೋಗಿದ್ದು, ಮತ್ತು ನೀವು ಹೇಳ್ದಂಗೆ ಸ್ವಾತಂತ್ರ್ಯ ಹೋರಾಟದಿಂದ ಹಿಡ್ಕೊಂಡು ಜನಸಂಖ್ಯೆ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರಬಹುದು, ಎಲ್ಲರಿಗೂ ಕೂಡ ಮಾಸ್ ಆಗಿ ತಲುಪೋದಕ್ಕೆ ಸಾಧ್ಯ ಆಗೋದು ಅದು ಆಕಾಶವಾಣಿಯಿಂದ ಮಾತ್ರ.
1: ಇವತ್ತು ಕೂಡ ಶಾಸ್ತ್ರೀಯ ಸಂಗೀತ ಇರಬಹುದು, ಜನಪದ ಸಂಗೀತ ಇರಬಹುದು, ಇದೆರಡನ್ನೇ ತಗೊಳ್ಳಿಬೇಕಿದ್ರೆ ನೀವು ಖಾಸಗಿ ಸಂಸ್ಥೆ ಅಂತ ಹೇಳಿದ್ರಲ್ಲ, ಇದೆರಡನ್ನ ಯಾವ್ದಾದ್ರು ಖಾಸಗಿ ಸಂಸ್ಥೆ ಪ್ರಸಾರ ಮಾಡ್ಲಿ ರೆಗ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತ ಅಥವಾ ಜನಪದ ಸಂಗೀತಕ್ಕೆ ಕೊಡ್ಲಿ, ಅವರು ಸ್ವಲ್ಪ ಮಣೆ ಹಾಕ್ಲಿ ಅಥವಾ ಪ್ರಾಮುಖ್ಯತೆ ಕೊಡ್ಲಿ, ಆಗ ನೀವು ಆಕಾಶವಾಣಿ ಜೊತೆ ಅವರನ್ನ ಕಂಪೇರ್ ಮಾಡಬಹುದು. ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ.
0: ಸಾಮಾನ್ಯ ಮನುಷ್ಯ, ಏನು ಸಾಮಾನ್ಯ ಮನುಷ್ಯನು ಕೂಡ ಆಕಾಶವಾಣಿ ಅಂತ ಒಂದು ಸಂಸ್ಥೆಯಲ್ಲಿ ಬಂದು ಅವನ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬಹುದು, ಅವನಲ್ಲಿರುವಂತಹ ಕಲೆಯನ್ನ ಅವನು ಪ್ರದರ್ಶನ ಮಾಡಬಹುದು. ತೀರಾ ಸಾಮಾನ್ಯರಿಗೂ ಕೂಡ ತಲುಪಬಲ್ಲ ಮಾಧ್ಯಮ ಅಂತ ಹೇಳಿದ್ರೆ ಅದು ಆಕಾಶವಾಣಿ.
1: ಹೌದು, ಖಂಡಿತ.
0: ಸರ್, ನಿಮ್ಮ ಒಂದು ಅನುಭವದ ಮಾತುಗಳನ್ನ ಮತ್ತಷ್ಟು ನಾವು ಕೇಳೋಣ. ಒಂದೇ ಒಂದು ಹಾಡಿನ ನಂತರ ನಿಮ್ ಜೊತೆ ಮಾತಾಡ್ತೇವೆ, ನಮ್ ಜೊತೆಯಾಗಿರಿ. ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಉಪನಿರ್ದೇಶಕರಾದ ಶ್ರೀ ಉಮೇಶ್ SS ಇವರ ಜೊತೆಗಿನ ಮಾತುಕತೆ ಮುಂದುವರಿಯುತ್ತೆ ಈ ಹಾಡಿನ ನಂತರ.

0: 9:21:30 ಸಮಯ ಆಗಿದೆ. ಉಪಾಸನೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಾಣಿ ಜಯರಾಮ್ ಅವರ ಧ್ವನಿ ಇತ್ತು, ಚಿವುದಯಶಂಕರ್ ಅವರ ಸಾಹಿತ್ಯ ಇತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಕಳೆದ 35 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಉಪನಿರ್ದೇಶಕರಾದ ಉಮೇಶ್ SS ಅವರು ನಮ್ಮ ಜೊತೆಯಾಗಿ ಮಾತಾಡ್ತಾ ಇದ್ದಾರೆ. ಸರ್, ಮತ್ತೊಮ್ಮೆ ನಿಮಗೆ ವಿವಿಧ ಭಾರತೀಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಖುಷಿ ಆಗ್ತಾ ಇದೆ ನಿಮ್ಮ ಅನುಭವಗಳನ್ನು ನಾವು ತಿಳ್ಕೊಳ್ಳೋಕೆ. ನಮ್ಮ ಕೇಳುಗರು ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಆಕಾಶವಾಣಿಗೆ ಆಕಾಶವಾಣಿ ಮಾತ್ರ ಸಾಟಿ, ಖಾಸಗಿ ವಾಹಿನಿಗಳು ಬರೀ ಆಡಂಬರ ಅಷ್ಟೇನೆ, ನಮಗೆ ಆಕಾಶವಾಣಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಉತ್ಕೃಷ್ಟವಾಗಿರುತ್ತೆ, ಕೇಳೋದಕ್ಕೆ ಹಿತವಾಗಿರುತ್ತೆ. ನಿಜವಾಗ್ಲೂ ಉಮೇಶ್ ಸರ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಾತಾಡ್ತಾ ಇದ್ವಿ ಸುಮಾರು ಒಂದು 25-30-40 ವರ್ಷಗಳ ಹಿಂದಿನ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಿದೆ ಅಂತ ಕೇಳಿದ್ದೆ ನಾನು.
1: ಆಗಿನ ಪರಿಸ್ಥಿತಿ, ನಾನು 91 ಆಕಾಶವಾಣಿ ಸೇರಿದ್ದು. 91 ಮುಂಚೆ ನಾನು ಸಾಕಷ್ಟು ಕಥೆಗಳನ್ನ ಕೇಳಿದ್ದೆ ನಮ್ಮ ಹಿರಿಯರ ಬಗ್ಗೆ, ಅವರ ಪ್ರಸಾರ ಸೇವೆಯ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ. ಬಹಳ ಕಷ್ಟಪಟ್ಟಿದ್ದಾರೆ. ನನ್ನ ಪ್ರಕಾರ ಆಕಾಶವಾಣಿಗೆ ಬಹಳ ಒಳ್ಳೆಯ ಫೌಂಡೇಶನ್ ಇದೆ, ಬಹಳ ಒಳ್ಳೆ ಅಡಿಪಾಯ ಇದೆ ಆಕಾಶವಾಣಿಗೆ ಪೂರಾ ದೇಶದಲ್ಲಿ. ಯಾಕೆ ಅಂತಂದ್ರೆ, ನೀವು ಕಾರ್ಯಕ್ರಮಗಳ ದೃಷ್ಟಿಯಿಂದಾನೇ ನೋಡಿ ಇದನ್ನ. ಆಮೇಲೆ ಬಹಳಷ್ಟು ಜನ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿರೋರು ಯಾರ ಗಮನಕ್ಕೂ ತಂದಿಲ್ಲ ಅಂತ ಅನ್ಸುತ್ತೆ. ಈಗ ನೀವು ನೋಡಿ, ಬೆಳಿಗ್ಗೆ 6 ಚಿಂತನ, ಆಮೇಲೆ ಭಕ್ತಿ ಗೀತೆಗಳು, ಅದಾದ ಮೇಲೆ ಒಂದು ರೈತರಿಗೆ ಸಲಹೆ, ಎಲ್ಲೂ ಕೂಡ ಹಾಡುಗಳು ಬರಲ್ಲ, ಭಕ್ತಿ ಗೀತೆ ಬರುತ್ತೆ. ಆಯ್ತಾ, ನಿಮ್ಗೆ ಜನಪದ ಆಗ್ಲಿ, ಭಾವಗೀತೆ ಆಗ್ಲಿ, ಸಿನಿಮಾ ಗೀತೆಗಳೆಲ್ಲ ಶುರು ಆಗೋದು 7:30 ಮೇಲೇನೆ.

0: ಫಾರ್ಮ್ಯಾಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದು ಹೈಲಿ ಸೈಂಟಿಫಿಕ್ ಅಂಡ್ ಸೈಕಲಾಜಿಕಲಿ ಟೆಸ್ಟೆಡ್. ಈಗ ನೀವೇ ನಿಮಗೆ ಬಹಳ ಇಷ್ಟವಾದ ಹಾಡನ್ನ ರಾಜ್ಕುಮಾರ್ದೋ ಯಾರ್ದೋ ನಿಮ್ಗೆ ಇಷ್ಟವಾದ ಮೊಹಮ್ಮದ್ ರಫೀನೋ ಅವರೆಲ್ಲ ಹಾಡುಗಳನ್ನ ಬೆಳಿಗ್ಗೆ 6 ಗಂಟೆಗೆ ಕೇಳಿ.
1: ಇಲ್ಲ ಅದು
0: ಆಗೋದೇ ಇಲ್ಲ.
1: ನಿಜ,
0: ನಿಮಗೆ ನಿಮ್ಮ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರುವಂತ ಹಾಡು,
1: ಹೌದು ಹೌದು,
0: ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಚೇಂಜ್ ಮಾಡಿರುವಂತ.
1: ಆದ್ರೆ ಆ ಸಮಯಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ನೀವ್ ಅಂದ ಹಾಗೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ.
0: ನಿಮಗೆ ಮೆಲೋಡಿ ಅದೇನೋ ಗೊತ್ತಿಲ್ಲ, ಭಕ್ತಿ ಗೀತೆಗಳು, ಅದು ಭಕ್ತಿ ಗೀತೆಗಳು ಅಂತೀರೋ ಅಥವಾ ಆ ಟೈಪಿನ ಸಂಗೀತ ಅಂತೀರೋ, ಅದು ಮಾತ್ರ ಮನಸ್ಸಿಗೆ ಮುದ ಕೊಡುತ್ತೆ ಹೊರತು ಮನಸ್ಸನ್ನ ರೆಡಿ ಮಾಡತ್ತೆ ನೋಡಿ, ತಯಾರು ಮಾಡತ್ತೆ ಆಕಾಶವಾಣಿ ಆ ಪ್ರೋಗ್ರಾಮ್ ಫಾರ್ಮ್ಯಾಟ್ ಕೇಳ್ಕೋತ ಹೋದ್ರೆ ರೆಡಿ ಆಗತ್ತೆ. ಆಮೇಲೆ 7:30, 7:30 ಒಂದೆರಡು ಭಾವಗೀತೆ ಅದು ಇದು ಕೇಳಕ್ಕೆ ಓಕೆ ಅಂತ ಮನಸ್ಸು ಹೇಳತ್ತೆ, ಆಯ್ತಾ, ಒಪ್ಕೊಳ್ಳತ್ತೆ, ಆಯ್ತಾ. ಅದುವರೆಗೂ ಬರೀ ಸಣ್ಣ ಪುಟ್ಟ ಮಾತುಗಳೇ ಬೇಕಾಗತ್ತೆ ಹೊರತು ಹಾಡಿನ ಬಗ್ಗೆ ಮನಸ್ಸು ತಲೆ ಕೆಡಿಸ್ಕೊಳ್ಳಲ್ಲ. ನಂತರ 7:30, 8 ಗಂಟೆ ಮೇಲೆ ಹಾಡುಗಳನ್ನ ಕೇಳಕ್ ಶುರು ಮಾಡ್ತೀವಿ. ಎಷ್ಟು ಚೆನ್ನಾಗಿ ನಾವೇನು FPC ಅಂತ ಕರಿತೀವಲ್ಲ, ಫಿಕ್ಸ್ಡ್ ಪಾಯಿಂಟ್ ಚಾರ್ಟ್ ಅಂತ ಆಕಾಶವಾಣಿಯ ನಮ್ಮ ಆಡಳಿತಾತ್ಮಕ ದೃಷ್ಟಿಯಿಂದ ಕರಿತೀವಲ್ಲ, ಅದು ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತಂದ್ರೆ
1: ಅಂದ್ರೆ ಯೋಚನೆ ಮಾಡ್ತಾರೆ ಕೂತ್ಕೊಂಡು. ಕಾರ್ಯಕ್ರಮ ಕೊಡ್ಬೇಕು ಅಂದಾಗ ಬೆಳಗ್ಗೆ ಏನಿದ್ರೆ ಸರಿ, ಮಧ್ಯಾಹ್ನಕ್ಕೆ ಏನ್ ಹಾಕ್ಬೇಕು, ರಾತ್ರಿಗೆ ಏನ್ ಹಾಕ್ಬೇಕು, ಹಾಗೆ ಸಂಜೆ ಹೊತ್ತಿನಲ್ಲಿ ಯಾರ್ಯಾರು ರೇಡಿಯೋ ಕೇಳ್ತಾರೆ ಅನ್ನೋದನ್ನ ಒಂದು ಅಂದಾಜು ಮಾಡಿಕೊಂಡು ಒಂದು ಸರ್ವೆ ಮಾಡಿ ಅದ್ರ ಪ್ರಕಾರನೇ ಕಾರ್ಯಕ್ರಮವನ್ನ ಸಿದ್ಧಪಡಿಸೋದು ಆಕಾಶವಾಣಿ ಮಾತ್ರ.
0: ಈಗ ಅದಕ್ಕೆ ಇರ್ಬೇಕಾಗತ್ತೆ, ಯಾವಾಗಂದ್ರೆ ಅವಾಗ ನಾವು TV ಚಾನೆಲ್ ನೋಡ್ತೀವಿ, ಯಾವಾಗಂದ್ರೆ ಅವಾಗ ರೇಡಿಯೋ ಬಿಟ್ಟು ಬೇರೆ ಖಾಸಗಿ ಸ್ಟೇಷನ್ಗಳು ಅದು ಇದು ಕೇಳ್ತೀವಿ. ಆ ಟೈಮಲ್ಲಿ ಆ ಕಾರ್ಯಕ್ರಮ ನಮ್ಮ ಮನಸ್ಸಿಗೆ ಮುದ ನೀಡದೆ ಇರೋ ಕಾರಣದಿಂದ ಇರಬಹುದು, ನಮ್ಗೆ ಡಿಪ್ರೆಷನ್ಗಳಿಗೆ ಅದು ಇದಕ್ಕೆ ಅದು ಒಂದು ಕಾರಣ ಇರಬಹುದು ಅಂತ ನಂಗೆ ಎಷ್ಟೋ ಸಲ ಅನಿಸಿದೆ.
1: ಇರಬಹುದು,
0: ಯಾಕಂದ್ರೆ ಮನಸ್ಸು ರಿಸೀವ್ ಮಾಡಲ್ಲ, ಬಟ್ ಅದು ಕಿವಿ ಮೇಲೆ ಬೀಳ್ತಾ ಇರತ್ತೆ, ಒಳಗೆ ತುರುಕು ಅಂತ ಹೇಳ್ತಾ ಇರತ್ತೆ,
1: ಬೇಡ ಬೇಡ ಅಂದ್ರೆ ಬರ್ತಾ ಇರತ್ತೆ, ಬೇರೆ ದಾರಿ ಇಲ್ಲ,
0: ಬೇರೆ ದಾರಿ ಇಲ್ಲ, ಅಡಿಕ್ಷನ್ ಆಗ್ಬಿಟ್ಟು
1: ಬಲವಂತದ ಮಾಗ ಸ್ನಾನ ಅನ್ನುವ ಹಾಗೆ ಯಾರಿಗೋ ಏನೋ ಹಾಕಿರ್ತಾರೆ, ಕೇಳಿಸ್ತಾ ಇರುತ್ತೆ, ನಮ್ಗೆ ತಗೊಳ್ಳಲ್ಲ ಮನಸ್ಸು ಒಳಗಡೆಗೆ.
0: ಈಗ ಪ್ರೈವೇಟ್ TV ಚಾನೆಲ್ಗಳಲ್ಲಿ ನಾನು ಗಮನಿಸಿದ್ದೀನಿ, ಆಯ್ತಾ, ಶುರುವಲ್ಲಿ ಬರೀ ಒಂದು ರಾತ್ರಿ 12 ಗಂಟೆಗೆ ಎಲ್ಲಾ ಚಾನೆಲ್ಗಳು ಕ್ಲೋಸ್ ಆಗ್ತಾ ಇತ್ತು, ಆಮೇಲಿಂದ 24 hours ಯಾವಾಗ ಆಯ್ತು, ಆಮೇಲೆ ಎಲ್ಲ ಬರೀ ಚಿತ್ರಗೀತೆಗಳು ಅದು ಇದು ಹಾಕೊಂಡು ಇರ್ತಾ ಇದ್ರು ರಾತ್ರಿ ಎಲ್ಲ TV ಚಾನೆಲ್ಗಳಲ್ಲಿ, ಆಯ್ತಾ. ಈವನ್ ಪ್ರೈವೇಟ್ ಚಾನೆಲ್ಗಳಲ್ಲೂ ಕೂಡ ಬೆಳಿಗ್ಗೆ ಎಲ್ಲ ಚಿತ್ರಗೀತೆ ಬರ್ತಾ ಇತ್ತು. ಈಗ ಪ್ರೈವೇಟ್ ಚಾನೆಲ್ಲಲ್ಲೂ ಕೂಡ ಬೆಳಿಗ್ಗೆ 6 ಗಂಟೆಗೆ ಭಕ್ತಿ ಗೀತೆ ಬರುತ್ತೆ ಹೊರತು TV ಚಾನೆಲ್ಲಲ್ಲೂ ಕೂಡ 6 ಗಂಟೆಗೆ ಭಕ್ತಿ ಪ್ರಧಾನವಾದಂತಹ ಚಿತ್ರ ಸಂಗೀತ ಇದು ಬರುತ್ತೆ ಹೊರತು ಹೆಚ್ಚು ಚಾನೆಲ್ಗಳಲ್ಲಿ ಈ ಸಂಗೀತ ನಾರ್ಮಲಿ ಈ ಟಪಾಂಗುಚ್ಚಿ ಹಾಡುಗಳು ಅಂತ ಕರೀತಾರಲ್ಲ, ಅದಿಲ್ಲ ಅದಿಲ್ಲ ಅದಿಲ್ಲ, ಅವರು ಚೇಂಜ್ ಆಗಿದ್ದಾರೆ.
1: ಅಂದ್ರೆ ನೋಡಿ, ಅದೇ ಇಡೀ ದೇಶದಲ್ಲಿ ಒಂದೇ ರೀತಿಯ ಸಿಗ್ನೇಚರ್ ಟ್ಯೂನ್, ಒಂದೇ ರೀತಿ ಏನು ಮತ್ತೆ ಮಂಗಳ ಧ್ವನಿ, ಒಂದೇ ಮಾತ್ರಂ ಇರ್ಬೋದು, ನ್ಯೂಸ್ಗಳಿಗೆ ಬೇರೆ ಬೇರೆ ರೀತಿಯ ಸಿಗ್ನೇಚರ್ ಟ್ಯೂನ್, ಇವೆಲ್ಲವನ್ನು ಕೂಡ ಇಡೀ ದೇಶದ ಜನರನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತರುವಂತ ಪ್ರಯತ್ನ ಅಂತ ಕೂಡ ನಾವು ಹೇಳಬಹುದು.
0: ಹೌದು, ಆ ರೀತಿಯಾದಂತಹ ಒಳ್ಳೆ ಅಡಿಪಾಯ ಆಕಾಶವಾಣಿಗೆ ಬಿದ್ದಿರೋದ್ರಿಂದ ಎಲ್ಲ ರೀತಿಯ ಪ್ರಯೋಗಗಳನ್ನ ಆಕಾಶವಾಣಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಯ್ತು.
1: ಸರಿ, ಇನ್ನು ನಾಟಕಗಳ ಬಗ್ಗೆ ನೀವು ಕೂಡ ನಾಟಕದಲ್ಲಿ ಸಾಕಷ್ಟು ಪ್ರಶಸ್ತಿ ಬಹುಮಾನಗಳನ್ನ ಪಡ್ಕೊಂಡಿದ್ರಿ, ಮತ್ತೆ ಜನ ನಾಟಕಗಳನ್ನ ಕೇಳಲಿಕ್ಕೆ ಅಂತಾನೆ ಒಂಥರ ಕಾಯ್ತಾ ಇರ್ತಾ ಇದ್ರು. ಬೆಳಗ್ಗೆ ನಾವು ರೇಡಿಯೋದಲ್ಲಿ ಹೈಲೈಟ್ಸ್ ಕೊಟ್ರೆ ರಾತ್ರಿಗೆ ಇಂಥ ನಾಟಕ ಬರುತ್ತೆ, ನಾವು ಕೇಳಲೇಬೇಕು ಅನ್ನುವಂಥ ಒಂದು ಅಭ್ಯಾಸವನ್ನ ಇಟ್ಕೊಂಡು ರೇಡಿಯೋ ನಾಟಕಗಳನ್ನ ಒಂಥರ ಬದಲಾವಣೆನೆ ತಂದ್ಬಿಡ್ತು ಅಂತ ಹೇಳ್ಬೋದು. ನಾವು ನಾಟಕಗಳು ರೂಪಕಗಳು ನೀವು ಹೇಳಿದಾಗೆ ಇದು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಹೇಳಿ ಸರ್.
0: ನಾಟಕದ ಬಗ್ಗೆ ಅಂತಂದ್ರೆ ನಮ್ಗೆ ಕರ್ನಾಟಕದ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಕನ್ನಡದ ಇದ್ರ ಬಗ್ಗೆ, ಯಾಕಂದ್ರೆ ಇತರ ಭಾಷೆಗಳ ಬಗ್ಗೆ ಅಷ್ಟೊಂದು ಅಧಿಕೃತವಾಗಿ ಮಾಹಿತಿ ಇರಲ್ಲ. ಕನ್ನಡದ ಮಟ್ಟಿಗೆ ಹೇಳಬೇಕು

0: ಗಮನಿಸಿದ್ರೆ ನಾಟಕಗಳು ಬಹಳ ಬಹಳ ಉತ್ತಮವಾದಂತಹ ನಾಟಕಗಳು ಶುರುವಿಂದ ಕೂಡ ಬಂದಿದೆ. ಆಗೆಲ್ಲ ಲೈವ್ ರೇಡಿಯೋ ನಾಟಕಗಳು ಮಾಡ್ತಾ ಇದ್ರು, ಬೆಂಗಳೂರಲ್ಲೇ ಶುರು ಆಗಿದ್ದು ಲೈವ್ ನಾಟಕಗಳು ಮಾಡ್ತಾ ಇದ್ರು. 55, 60, 65 70ರಲ್ಲಿ ರೆಕಾರ್ಡಿಂಗ್ ಬಂದಿದ್ದು ಸ್ಪೂಲ್ ಟೇಪ್ ಅಲ್ಲಿ ಅನ್ಸತ್ತೆ.
1: ಅಲ್ಲಿವರೆಗೂ
0: ಕೂಡ ರಿಹರ್ಸಲ್ ಮಾಡಿಕೊಂಡು ನಿಮ್ದೆ ಇದೇ ಬೆಂಗಳೂರು ಸ್ಟುಡಿಯೋದಲ್ಲಿ ಘಟಾನುಘಟಿ ನಟರು ಎಚ್ ಕೆ ರಂಗನಾಥ್ ಅಂತ ಪ್ರೊಡ್ಯೂಸರ್, ಶ್ರೀರಂಗ ಕೂಡ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದಾರೆ, ಬೆಂಗಳೂರು ಆಕಾಶವಾಣಿಯಲ್ಲಿ ಶ್ರೀರಂಗರು. ಆಮೇಲೆ ಯಾರು ವಸಂತ್ ಕವಲಿ ಅವರು ಕೂಡ ಭದ್ರಾವತಿಯಲ್ಲೂ ಇದ್ರು, ಬೆಂಗಳೂರಲ್ಲೂ ಇದ್ರು. ಯಮುನಾ ಮೂರ್ತಿ ಧಾರವಾಡದಲ್ಲಿ ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ, ಆಮೇಲೆ ಬೆಂಗಳೂರಿಗೆ ಬಂದ್ರು. ಹೆಚ್ ಎಸ್ ಪಾರ್ವತಿ ಅವರು, ಹೀಗೆ ಎಲ್ಲರೂ ಕೂಡ ನಾಟಕಗಳಲ್ಲಿ ಬಹಳ ಎಂತ ದೊಡ್ಡ ಛಾಪನ್ನ ಮೂಡಿಸ್ಬಿಟ್ಟಿದ್ರು ಅಂತಂದ್ರೆ, ನಾನು ವೈಯಕ್ತಿಕವಾಗಿ ಹೇಳಬೇಕಿದ್ರೆ ನಾನು ನಾಟಕಕ್ಕೆ ಸೆಲೆಕ್ಟ್ ಆಗಿದ್ದು ನಾಟಕನೇ ಮೊದಲ ದಿನದಿಂದ ನೋಡಿದ್ದು. ಆಯ್ತಾ, 25 ವರ್ಷಕ್ಕೂ ಮೇಲ್ಪಟ್ಟು ನಾನು ನಾಟಕ ವಿಭಾಗ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ನಾನೊಬ್ಬನೇ ಅನ್ಸತ್ತೆ ದೇಶದಲ್ಲಿ 25 ವರ್ಷ. ಅದು ನಮ್ಗೆ ಗೊತ್ತಿಲ್ಲ, ಅದು ಕೂಡ್ಕೊಂಡ್ಬಂದಿದೆ.
2: ಹೌದು ಹೌದು, ನಾವು ಇವಾಗ್ಲೂ ಎಷ್ಟೊಂದು ಹಳೆ ನಾಟಕಗಳನ್ನೆಲ್ಲ ಹಾಕಿದಾಗ ಅದರಲ್ಲಿ ನಮ್ಮ ನೀವು ಹೇಳ್ದಂಗೆ ಹಳೆಯ ನಟರ್ ಇರಬಹುದು, ಪ್ರೊಡ್ಯೂಸರ್ಸ್ ಇರಬಹುದು, ಅವರೆಲ್ಲರ ಹೆಸರನ್ನ ನಾವು ಕೇಳ್ತೇವೆ. ಭಾಗವಹಿಸಿದ ಕಲಾವಿದರು ಇಂತಿಂಥವ್ರು, ನಿರ್ಮಾಣ ಇವ್ರದ್ದು ಇವ್ರದ್ದು ಅಂತ ಹೇಳಿದ್ರೆ ಎಷ್ಟೊಂದು ನಾಟಕಗಳು, ಎಂಥೆಂಥ ನಾಟಕ ಅಂದ್ರೆ, ಜನಸಂಖ್ಯೆ ನಿಯಂತ್ರಣ ಮಾಡ್ಬೇಕಂದ್ರೆ ಒಂದು, ಶಿಕ್ಷಣಕ್ಕೆ, ಸ್ವಚ್ಛತೆಗೆ, ಹೀಗೆ ಬೇರೆ ಬೇರೆ ವಿಷಯಗಳನ್ನ ಅವ್ರಿಗೆ ಗೊತ್ತಾಗದ ಹಾಗೆ ಅವ್ರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸ.
0: ಹೌದು, ಈ ರೀತಿ ಸಾಕಷ್ಟು ಪ್ರಯೋಗಗಳನ್ನ ಎಚ್ ಕೆ ರಂಗನಾಥ್, ವಸಂತ್ ಕವಲಿ, ಯಮುನಾ ಮೂರ್ತಿ, ಎಚ್ ಎಸ್ ಪಾರ್ವತಿ ಅವರಾಗ್ಲಿ, ಇವರೆಲ್ಲರೂ ಕೂಡ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ಬಿಟ್ಟಿದ್ದಾರೆ. ಆಗ ನಾಟಕ ಮಾಡೋದು ಕೂಡ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ ಇತ್ತು. ಯಾಕಂದ್ರೆ ಆಗ ಹೆಚ್ಚು ಇತರ ಪ್ರೆಷರ್ಸ್ ಇರಲಿಲ್ಲ ಈಗಿನ ಹಾಗೆ. ಆಯ್ತಾ, ಆಗ ಹೆಚ್ಚು ಬರೀ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಸಾರ್ವಜನಿಕ ಸೇವೆನೂ ಇತ್ತು, ಇತ್ತು ಇಲ್ಲ ಅಂತಲ್ಲ, ಇಷ್ಟು ಪ್ರಮಾಣದಲ್ಲಿ ಆಗ ಇರಲಿಲ್ಲ. ಇದು ನಾಟಕದ ದೃಷ್ಟಿಯಿಂದ ಆ ಒಂದು ನಿಟ್ಟಿನಲ್ಲಿ ನಾನು ನಾಟಕ ವಿಭಾಗಕ್ಕೆ ಆಕಾಶವಾಣಿಗೆ ಬಂದಾಗ ಗುಲ್ಬರ್ಗಾದಲ್ಲಿ ನಾ ಸೇರ್ಕೊಂಡಿದ್ದು. ಅಲ್ಲಿಂದ ಬಂದಾಗ ಬಹಳ ದೊಡ್ಡ ಚಾಲೆಂಜಸ್ ಇತ್ತು. ಎಷ್ಟೋ ಜನ ಕಲಾವಿದ್ರು ಆಕಾಶವಾಣಿಗೆ ಬರ್ತಾ ಇರ್ಲಿಲ್ಲ, ಅವರು ಬರೋ ಹಾಗೆ ಮಾಡ್ಬೇಕಾಗಿತ್ತು. ಎಷ್ಟೋ ಜನ ನಾಟಕ ಬರಿತಾ ಇರ್ಲಿಲ್ಲ, ಬರವಣಿಗೆಯನ್ನ ಉತ್ತೇಜಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಆಕಾಶವಾಣಿಯಲ್ಲೇ ಇರುವಂತದ್ದು ಆಲ್ ಇಂಡಿಯಾ ಪ್ಲೇ ರೈಟ್ ಕಾಂಪಿಟಿಷನ್ ಅಂತಿತ್ತು. ಆಕಾಶವಾಣಿ ಪ್ಲೇ ರೈಟ್ ಕಾಂಪಿಟಿಷನ್, ಆಲ್ ಇಂಡಿಯಾ ರೇಡಿಯೋ ಪ್ಲೇ ರೈಟ್ ಕಾಂಪಿಟಿಷನ್ ಅಂತ ನಾಟಕ ರಚನಾ ಸ್ಪರ್ಧೆಗಳನ್ನ ಆಕಾಶವಾಣಿ ಮಾಡಿತಾ ಇತ್ತು. ರಚಿಸಿ ಎಷ್ಟು, ನಾನೇ ಒಂದು 2 ಸಾರಿ ಜಡ್ಜ್ ಆಗಿದ್ದೆ ಆ ಪ್ಯಾನೆಲ್ ಅಲ್ಲಿ ಇದ್ದೆ. ಆ ಸ್ಕ್ರಿಪ್ಟ್ಗಳನ್ನ ನಾನು ಮತ್ತೆ ರಮಾ ಹಿರೇಮಠ್ ಅವರು, ಹಿರಿಯ ಉದ್ಯೋಗಿ ಆಕಾಶವಾಣಿಯಲ್ಲಿ, ಅವರು ಇದ್ರು. ನಾವಿಬ್ರು ಏನಿಲ್ಲ ಅಂದ್ರು, ಬಸವರಾಜ್ ಸಾದರ್ ಅವರು ಆಗ ಧಾರವಾಡದಲ್ಲಿದ್ರು, ಧಾರವಾಡಕ್ಕೆ ಹೋಗಿದ್ವಿ. ಅಲ್ಲಿ ಏನಿಲ್ಲ ಅಂದ್ರು 800,000 ಸ್ಕ್ರಿಪ್ಟ್ಸ್ ಬಂದಿತ್ತು.
2: ನಿಜವಾಗ್ಲೂ ಎಷ್ಟು ಜನರ ಪ್ರತಿಕ್ರಿಯೆ ಮಾತ್ರ ವಿಶೇಷ ಯಾವಾಗ್ಲೂ ಆಕಾಶವಾಣಿ ಬಗ್ಗೆ.
0: ಹೌದು, ಇದರಲ್ಲಿ ನಾವು 10-20 ಆಯ್ಕೆ ಮಾಡಬೇಕಾಗಿತ್ತು.
2: ದೊಡ್ಡ ಸವಾಲು,
0: ಬಹಳ ದೊಡ್ಡ ಸವಾಲು. ಇಷ್ಟು ದೊಡ್ಡ ದೊಡ್ಡ ಚಾಲೆಂಜಸ್ ಕೂಡ ನಾವು ಆಕಾಶವಾಣಿಯಲ್ಲಿ ನಿಭಾಯಿಸಿದೀವಿ.
2: ಮತ್ತೆ ಒಂದು ವಿಶೇಷ ಅಂದ್ರೆ ಸರ್, ಈಗ ಆಕಾಶವಾಣಿಗೆ ಯಾವುದೇ ಪತ್ರ ಬರಲಿ, ಏನೇ ಬಂದ್ರು ಕೂಡ ಅದನ್ನ ಗಮನಿಸಿ ಅದಕ್ಕೆ ಉತ್ತರ ಕೊಟ್ಟೇ ಮುಂದಕ್ಕೆ ಹೋಗೋದು.
0: ಹೌದು,
2: ಅದೊಂದು ಬಹಳ ವಿಶೇಷ ಅನ್ಬೇಕು
0: ನಮ್ಗೆ. ಆ ಮಟ್ಟಿಗೆ ಅಷ್ಟೊಂದು ಜವಾಬ್ದಾರಿನೂ ಇದೆ, ನಾವು ಉತ್ತರದಾಯಿತ್ವ ಕೂಡ ಇದೆ, ನಾವು ಅಕೌಂಟಬಲ್ ಕೂಡ.
2: ಹೌದು,
0: ಆ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸವನ್ನ ಮಾಡಿದೀವಿ. ಇನ್ನು ಈ ಆಗಿನ ಹೆಚ್ಚು ನಾಟಕಗಳಿಗೆ ಬರೋದು ಹಾಗಿದ್ರೆ ರಂಗನ ಭೂಮಿಯಿಂದ ಪ್ರೇರಿತರಾಗಿ ನಾಟಕಗಳನ್ನ ಮಾಡ್ತಾ ಇದ್ರು. ಹೊಸ ನಾಟಕಗಳನ್ನ ಬರವಣಿಗೆ ಕೂಡ ಆಮೇಲೆ ಆಯ್ತು, ಸಾಕಷ್ಟು ಆಯ್ತು.
2: ಈ ನಾಟಕಗಳ ಜೊತೆಗೆ ಅಂದ್ರೆ ಮತ್ತೊಂದು ವಿಶೇಷತೆ ಅಂದ್ರೆ ಮ್ಯೂಸಿಕ್ ಗ್ರೇಡ್, ಸಂಗೀತ ಕಲಾವಿದರಿಗೆ ಗ್ರೇಡ್ ಕೊಡುವಂತ ಪದ್ಧತಿ, ಅದ್ರ ಬಗ್ಗೆ ಹೇಳಿ ಸರ್.
0: ಧ್ವನಿ ಪರೀಕ್ಷೆ ಇದೆಯಲ್ಲ, ಧ್ವನಿ ಪರೀಕ್ಷೆ ಮಾತ್ರ ಇದು ಆಕಾಶವಾಣಿ ಮಟ್ಟಿಗೆ ಮಾತ್ರ ಇರುವಂತದ್ದು. ಇವತ್ತಿಗೂ ಕೂಡ

ಆಕಾಶವಾಣಿ ಈ ಒಂದು ಧ್ವನಿ ಪರೀಕ್ಷೆಗೆ ಏನು ಒಂದು ಮಾನದಂಡ ಅಂತ ಇಟ್ಕೊಂಡಿದೆಯಲ್ಲ, ಸೊ ಆ ಒಂದು ಪ್ಯಾರಾಮೀಟರ್ಸ್ ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ಆಕಾಶವಾಣಿಯಲ್ಲಿ ಧ್ವನಿ ಪರೀಕ್ಷೆ ಆಗಿದ್ಯಾ ಅಂತ ಕೇಳ್ತಾರೆ. ಪಂಡಿತ್ ರವಿಶಂಕರ್ರಿಂದ ಹಿಡಿದು ಎಲ್ಲರನ್ನು ಕೂಡ ಧ್ವನಿ ಪರೀಕ್ಷೆಗೆ ಒಳಪಡಿಸುವಂತಹ ಸಂಸ್ಥೆ ಆಕಾಶವಾಣಿ. ಈ ಒಂದು ನಿಟ್ಟಿನಲ್ಲಿ ಸಂಗೀತಕ್ಕೆ, ಶಾಸ್ತ್ರೀಯ ಸಂಗೀತಕ್ಕೆ ಮತ್ತೆ ಜನಪದ ಸಂಗೀತಕ್ಕೆ

0: ಸಂಗೀತ ಕಲಾವಿದರು ಹೊರಗಡೆ ಅವರು ಎಷ್ಟೇ ಕಾರ್ಯಕ್ರಮಗಳನ್ನ ಕೊಟ್ಟಿರಬಹುದು, ಏನೇ ಮಾಡಿರಬಹುದು, ಆದ್ರೆ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಕ್ಕೆ ಖಂಡಿತ ಬರ್ತಾರೆ ಕರೆದು ಕೊಡ್ತೇನೆ. ಯಾಕಂದ್ರೆ ಆಕಾಶವಾಣಿ ಬಗ್ಗೆ ಅಷ್ಟೊಂದು ಗೌರವ ಇದೆ, ಅಷ್ಟೊಂದು ರೀಚ್ ಇದೆ ಅಂತ ಗೊತ್ತಿದೆ, ಅಷ್ಟೊಂದು ಪ್ರೋತ್ಸಾಹ ಆಕಾಶವಾಣಿ ನೀಡುತ್ತೆ ಅನ್ನೋದು ಇವರಿಗೂ ಕೂಡ ಗೊತ್ತಿದೆ. ಗುರುತಿಸುವಿಕೆ ಇದೆಯಲ್ಲ, ಇದು ಆಕಾಶವಾಣಿ ಬಹಳ ಚೆನ್ನಾಗಿ ಮಾಡ್ಕೋತಾ ಬಂದಿದೆ. ಶಾಸ್ತ್ರೀಯ ಸಂಗೀತ ಇವತ್ತು ನಮ್ಮ ದೇಶದಲ್ಲಿ ಈ ಮಟ್ಟದಲ್ಲಿ ಉಳಿದಿದೆ, ಯಾವ ಮಟ್ಟದಲ್ಲಿ ಉಳಿದಿದೆಯೋ ಅದಕ್ಕೆಲ್ಲ ಕಾರಣ ಆಕಾಶವಾಣಿನೇ. ಇವತ್ತಿಗೂ ಜನಪದ ಸಂಗೀತ ನಮ್ಮ ದೇಶದಲ್ಲಿ ಇದುವರೆಗೂ ಉಳಿದಿರಬೇಕಾದ್ರೆ ಎಲ್ಲ ಪ್ರಕಾರಗಳು ಕೂಡ ಅದಕ್ಕೆ ಆಕಾಶವಾಣಿನೇ ಕಾರಣ.
1: ಅಂದ್ರೆ ಆಯಾ ಸಮುದಾಯದಲ್ಲಿ, ಆಯಾ ಪ್ರದೇಶದಲ್ಲಿ ಯಾವ ಒಂದು ಕಲೆ ಪ್ರಸಿದ್ಧವಾಗಿದೆಯೋ ಅಂತ ಕಲಾವಿದರನ್ನ ಕರೆದು ಮಾತಾಡಿಸಿ ಅದ್ರ ಮಹತ್ವ ಏನು ಅದನ್ನ ಪರಿಚಯ ಮಾಡಿಕೊಡುವಂತಹ ವಿಷಯಗಳಿರಬಹುದು, ಅಥವಾ ಸ್ಥಳೀಯ ಸಮುದಾಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಅಂತ ವಿಷಯಗಳನ್ನ ಚರ್ಚೆ ಮಾಡುವಂತದ್ದಿರಬಹುದು, ಅದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ಆಕಾಶವಾಣಿ ಮಾಡ್ಕೊಂಡು ಬರ್ತಾ ಇದೆ. ಏನಾದರೂ ಒಂದೆರಡು ಘಟನೆಗಳನ್ನ ನೀವು ನಮ್ಮ ಜೊತೆ ಹೇಳಬಹುದಾ? ಯಾವುದೇ ಇರಬಹುದು, ನೀವು ಆಕಾಶವಾಣಿಯಲ್ಲಿ ಸೇರಿದಾಗಿರಬಹುದು ಅಥವಾ ನೀವು ಕಂಡಿದ್ದು ಕೇಳಿದ್ದು, ಹಾಗೆ ಒಂದೆರಡು ಘಟನೆಗಳನ್ನ ಉಲ್ಲೇಖಿಸಿ.
0: ಘಟನೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಇದೆ, ಸಾಕಷ್ಟಿದೆ, ತಕ್ಷಣಕ್ಕೆ ನನಗೆ ಬರ್ತಾ ಇಲ್ಲ.
1: ಸರಿ, ಹಾಗಾದ್ರೆ ನಾವು ಒಂದು ಹಾಡು ಕೇಳ್ಕೊಂಡು ಬಂದ್ಬಿಡೋಣ ಸರ್.
0: ಖಂಡಿತ ಖಂಡಿತ,
1: ಒಂದು ಹಾಡನ್ನ ಕೇಳಿ ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೇವೆ. ಧನ್ಯವಾದ.

0: ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದರ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಉಪನಿರ್ದೇಶಕರಾಗಿರುವಂತಹ ಉಮೇಶ್ ಎಸ್ಎಸ್ ಅವರ ಜೊತೆಗೆ ನಮ್ಮ ಮಾತುಕತೆ ಸಾಗ್ತಾ ಇದೆ. ಸರ್, ನಾವು ಮಾತಾಡ್ತಾ ಇದ್ವಿ ಒಂದೆರಡು ಘಟನೆಗಳನ್ನ ಹೇಳಬಹುದಾ ಅಂತ. ಯಾವ ಘಟನೆಗಳನ್ನ ನಮ್ಮ ಜೊತೆ ಹೇಳಿಕೊಳ್ತೀರಿ?
2: ನಾನು ಕೇಳಿದ್ದು ಬೆಂಗಳೂರಲ್ಲಿದ್ದಂತಹ ಹಿರಿಯ ರೇಡಿಯೋ ಕಲಾವಿದ್ರು, ಟಾಪ್ ಗ್ರೇಡ್ ರೇಡಿಯೋ ಡ್ರಾಮಾ ಆರ್ಟಿಸ್ಟ್ BR ಶಿವರಾಮಯ್ಯ ಅವರು ಒಂದು ಘಟನೆ ಹೇಳಿದ್ರು. ಅವರು 1955-56 ಬೆಂಗಳೂರು ಆಕಾಶವಾಣಿ ಹೆಚ್ಚು ಕಡಿಮೆ ಶುರು ಆದಾಗಿಂದನೂ ಆಕಾಶವಾಣಿ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಮಾಡಿದ್ದಾರೆ. ಅವ್ರ ಹೆಸರು ನೀವು ಕೇಳಿರಬಹುದು,
1: ಧಾರಾವಾಹಿಯಲ್ಲೆಲ್ಲ ಮಾಡ್ತಾ ಇದ್ರಲ್ವ?
2: ಮಾಡ್ತಾ ಇದ್ರು, ಇದಾರೆ, ಈಗಲೂ ಇದಾರೆ, ಬೆಂಗಳೂರಲ್ಲಿ ಇದಾರೆ. ಅವ್ರಿಗೆ ಅಥವಾ 92 ಈಗ ಅವ್ರಿಗೆ. ಸರಿ, ಅವರ ಒಂದು ಘಟನೆ ಹೇಳ್ತಾ ಇದ್ರು, ತಮಾಷೆ ಘಟನೆ ಹೇಳೋಣ ಅಂತ. ನಾನು ಡಾಕ್ಟರ್ HK ರಂಗನಾಥ್ ಅವರು ನಾಟಕದ ಪ್ರೊಡ್ಯೂಸರ್ ಬೆಂಗಳೂರಲ್ಲಿ. ಸರಿ, ಅವರು ಪ್ರತಿ ನಾಟಕದ ಆಯ್ಕೆ ಮಾಡಿಕೊಂಡಾಗ, ಕಲಾವಿದರನ್ನೆಲ್ಲ ಆಯ್ಕೆ ಮಾಡಿಕೊಂಡಾಗ ನಾವ್ ಏನ್ ಮಾಡ್ತೀವಿ, ಆಕಾಶವಾಣಿಯಲ್ಲಿ ಸ್ಟುಡಿಯೋಗೆ ಕರೆದು ಎಲ್ರು ಕೂಡ ನಾಟಕದ ಸ್ಕ್ರಿಪ್ಟ್ ಕೊಟ್ಟಿರ್ತೀವಿ, ಎಲ್ರು ಓದ್ತಾರೆ. ಸೊ ಓದಿದಾಗ ಯಾರ ದನಿ ಯಾವ ಪಾತ್ರಕ್ಕೆ ಹೊಂದತ್ತೆ ಅಂತ ಹೇಳಿ ಪಾತ್ರಗಳನ್ನ ಹಂಚಿಕೆ ಮಾಡ್ತೀವಿ. ನಂತರ ರಿಹರ್ಸಲ್ ಮಾಡುವಂತದ್ದು. ಇದು ಪಾತ್ರಗಳನ್ನ ಹಂಚಿಕೆ ಮಾಡುವಂತಹ ಸಮಯ. ಇದನ್ನ ಹೆಚ್ಚಾಗಿ ನಾವು ಇಂಗ್ಲಿಷ್ ಅಲ್ಲೇನೆ ಕ್ಯಾರೆಕ್ಟರ್ ಅಂತಾನೆ ಬಳಸ್ತೇವೆ ಪದಗಳನ್ನ. ಇವ್ರಿಗೆ ಈ ಕ್ಯಾರೆಕ್ಟರ್ ಬಂತು, ಅವ್ರಿಗೆ ಆ ಕ್ಯಾರೆಕ್ಟರ್ ಬಂತು, ಅದು ಇದು ಅಂತಾನೆ ಬಳಸ್ತೀವಿ. ಸರಿ, HK ರಂಗನಾಥ್ ಅವರು ಈ ತರ ಕ್ಯಾರೆಕ್ಟರ್ ನ ಹಂಚವ್ರಂತೆ ಎಲ್ಲರಿಗೂ ಕೂಡ. ಇವನಿಗೆ ತಂದೆ, ಇವ ಅಮ್ಮ, ಅದು ಇದು ಈ ತರದ್ದೆಲ್ಲ ಮಾಡಿ ಕೆಲವರು ಉಳ್ಕೊಳ್ಳೋರಲ್ಲ, ಅವ್ರಿಗೆ ಕೊಡ್ತಾ ಇರ್ಲಿಲ್ವಂತೆ. ಇವ್ರಿಗೆ ಇಷ್ಟ ಆಗದೆ ಇದ್ರೆ ಅವ್ರನ್ನ ಕಲಾವಿದರನ್ನ ಕರೆಸಿದ್ರು ಕೂಡ ಕಳಿಸ್ಬಿಡೋರು ವಾಪಸ್ಸು. ಸರಿ ಸರಿ, ಆಲ್ ದೋಸ್ ಹೂ ಆರ್ ಕ್ಯಾರೆಕ್ಟರ್ಲೆಸ್ ಪ್ಲೀಸ್ ಲೀವ್ ದಿ ಸ್ಟುಡಿಯೋ ಅಂತ ಹೇಳ್ತಾ ಇದ್ರಂತೆ.
1: ಇಂಗ್ಲಿಷ್ ಪದದ ಒಂದು ಚಮತ್ಕಾರ ಅನ್ಬಹುದು ಇದನ್ನ.
2: ಮಾಡ್ತಾ ಇದ್ರು
1: ಅವ್ರಿಗೆ ಪಾಪ ಸರ್, ಅವ್ರಿಗೆ ಯಾರ್ಯಾರಿಗೆ ಯಾವ ರೋಲ್ ಸೂಟ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಅವ್ರ ಮನಸ್ಸಲ್ಲಿ ಅದಿರ್ತಾ ಇತ್ತು, ಕೇಳಿಸ್ಕೊಳ್ಳೋರ್ಗೆ ಇದು ಈ ರೀತಿ ಪ್ರಭಾವವನ್ನ ಬೀರ್ತಾ ಇತ್ತು. ನಿಜ ನಿಜ ನಿಜ.
2: HK ರಂಗನಾಥ್ ಅವರು ಮೈಸೂರಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದಾಗ ನಾಕಸ್ತೂರಿ ಇಲ್ಲಿ ಮೈಸೂರು ಆಕಾಶವಾಣಿ ಮೊದಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ನಾಕಸ್ತೂರಿ ಅವರು BBC ಮತ್ತೆ ಇತರ ರೇಡಿಯೋ ಸ್ಟೇಷನ್ಗಳಿಂದ ಬಂದಂತಹ ಸುದ್ದಿಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಆಗ ಕೆಲವು ಸಾರಿ ಇವ್ರಿಗೆ ಓದೋದು ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಇವಾಗ ಸಾಗ ಸಿಕ್ಕವರು HK ರಂಗನಾಥ್ ನಾಕಸ್ತೂರಿಗೆ, ನಾಕಸ್ತೂರಿನ ಕರೆಸಿ ಓದಿಸಿ ಕಳಿಸ್ತಾ ಇದ್ರಂತೆ. ಒಂದು ಘಟನೆ ನಾಕಸ್ತೂರಿ ಅವರು ಅವ್ರ ಬುಕ್ ಅಲ್ಲಿ ಬರ್ಕೊಂಡಿರೋದು ಅಂದ್ರೆ, ಈಗ ಹೇಗೂ ಬರೋ ತಿಂಗಳು August 9 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬರುತ್ತೆ.
1: ಓಕೆ,
2: ಕ್ವಿಟ್ ಇಂಡಿಯಾ 1942 August 9 ಗಾಂಧೀಜಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆಗ್ಲೇ ಮೈಸೂರು ಆಕಾಶವಾಣಿ ಎಷ್ಟ್ ಚೆನ್ನಾಗಿತ್ತು ಅಂತ ನೋಡಿ ಆಯ್ತಾ. ಗೋಪಾಲಸ್ವಾಮಿ ಅವರ ಉದ್ದೇಶ ಏನಿತ್ತು ಅಂತಂದ್ರೆ, ಅವರು ಲಂಡನ್ ಅಲ್ಲಿ ಇದ್ದಾಗ ನಮ್ಮ ಜನಕ್ಕೂ ಯಾಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬಾರದು, ನಮ್ಮ ಜನಕ್ಕೂ ಯಾಕೆ ಮಾಹಿತಿ ಶಿಕ್ಷಣವನ್ನ ನೀಡಬಾರದು ಅನ್ನೋ ಒಂದು ಯೋಚನೆಯಿಂದ ಅವರು ಮೈಸೂರಲ್ಲಿ ಆಕಾಶವಾಣಿ ಪ್ರಾರಂಭ ಮಾಡ್ತಾರೆ, ರೇಡಿಯೋ ಸ್ಟೇಷನ್ ಪ್ರಾರಂಭ ಮಾಡ್ತಾರೆ.
1: ಹೌದು,
2: ಇಂತ ದೊಡ್ಡ ಯೋಚನೆ.
1: ಅವರು ಸೈಕಾಲಜಿ ಪ್ರೊಫೆಸರ್ ಆಗಿದ್ರಿಂದ ಅವ್ರಿಗೆ ಮನಸ್ಸಿನ ಬದಲಾವಣೆ ಮಾಡಿದ್ರೆ ಮನಸ್ಸನ್ನ ತಲುಪೋದು ಕಿವಿಗಳಿಂದ ಒಂದು ಸುದ್ದಿ, ಸಮಾಚಾರಗಳು, ಮನರಂಜನೆ, ಇದ್ರ ಮೂಲಕ ಜನರ ಮನಸ್ಸಿನ ಮೂಲಕ ಪರಿವರ್ತನೆ ತರಬೇಕು ಅನ್ನೋದಕ್ಕೋಸ್ಕರ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಲಂಡನ್ಗೆಲ್ಲ ಹೋದಾಗ ಅಲ್ಲಿಯ ರೇಡಿಯೋಗಳನ್ನ ನೋಡಿ ಅಲ್ಲಿಂದ ಮೆಟೀರಿಯಲ್ ಗಳನ್ನ ಹೌದು ತಗೊಂಡ್ ಬಂದು
2: ಮಾಡಿ ಮಾಡ್ತಾರೆ.
1: ನಿಜ,
2: August 9, 1942 ಗಾಂಧೀಜಿ ಅವರು ಅರೆಸ್ಟ್ ಆಗ್ತಾರೆ. ಆ ಸುದ್ದಿ ಯಾವುದೋ ಒಂದು ರೇಡಿಯೋ ಸ್ಟೇಷನ್ ಮುಖಾಂತರ ನಾಕಸ್ತೂರಿ ಅವರಿಗೆ ಸಿಗತ್ತೆ. ನಾಕಸ್ತೂರಿ ಅವರು ಏನ್ ಮಾಡ್ತಾ ಇರ್ತಾರೆ, ಈವನ್ ವರ್ಲ್ಡ್ ವಾರ್ ಟೈಮಲ್ಲೂ ಕೂಡ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಸಾಕಷ್ಟು ಸುದ್ದಿಗಳನ್ನ ಮೈಸೂರು ಆಕಾಶವಾಣಿ ಬಿತ್ತರ ಮಾಡಿದೆ ಕನ್ನಡ ಟ್ರಾನ್ಸ್ಕ್ರಿಪ್ಟ್ ಮಾಡಿಬಿಟ್ಟು. ಆಗ್ಲೇನೆ ವಾರ್ ಸ್ಟೋರೀಸ್ ಎಲ್ಲ ಮೈಸೂರು ಆಕಾಶವಾಣಿ ಕೊಡ್ತಾ ಇತ್ತು. ಅದರಲ್ಲಿ ಅದಕ್ಕೆ ಮುಂಚೂಣಿಯಲ್ಲಿದ್ದವರು ನಾಕಸ್ತೂರಿನೇ ಶುರು ಮಾಡಿದ್ದು ಅದನ್ನೆಲ್ಲ. ಆಯ್ತಾ, ಆಗ ಮಹಾತ್ಮ ಗಾಂಧೀಜಿಯವರು 9 ಆಗಸ್ಟ್ 9 ಅರೆಸ್ಟ್ ಆಗ್ತಾರೆ. ಇದನ್ನ ಒಂದು ಸುದ್ದಿ ಮಾಡಿ ರೆಡಿ ಮಾಡಿ ಪ್ರಸಾರನೂ ಮಾಡಿಬಿಡ್ತಾರೆ ಮೈಸೂರು ಆಕಾಶವಾಣಿಯಿಂದ, ಪ್ರಸಾರನೂ ಆಗ್ಬಿಡುತ್ತೆ. ಪ್ರಸಾರ ಆದ್ಮೇಲೆ ಇವರಿಗೆ ಅನುಮಾನ ಶುರು ಆಗತ್ತೆ,
1: ಸುಳ್ಳು
2: ಹೇಗೆ, ಯಾಕಂದ್ರೆ ಆಗ ಏನು ಕಮ್ಯುನಿಕೇಶನ್ ಫೆಸಿಲಿಟೀಸ್ ಇರಲಿಲ್ಲ, ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಏನ್ ಮಾಡೋದು ಅಂತ ಹೇಳಿ ಬಹಳ ಭಯ ಆಗತ್ತಂತೆ. ಕೊನೆಗೆ ಮನೆಯಲ್ಲಿ ಇದ್ದ ರೇಡಿಯೋನ ಅವರ ಮಗ, ಚಿಕ್ಕ ಕಿರಿ ಮಗ ರೇಡಿಯೋ ಕೇಳ್ತಾ ಇದ್ನಂತೆ, ಆ ಕೇಳ್ಬಿಟ್ಟು ಅಪ್ಪ ಇದು ಸರಿ ಇದೆ ಅಣ್ಣ, ಇದು ಆಕಾಶವಾಣಿ ಗಾಂಧೀಜಿ ಅರೆಸ್ಟ್ ಆಗಿರೋದು ಈಗಿದು ಇದ್ರಲ್ಲಿ ಬಂತು ಈ ಸ್ಟೇಷನ್ ನಲ್ಲಿ ಅಂತ. ಆಗ ನಾನು ನಿಟ್ಟುಸಿರು ಬಿಟ್ಟೆ ಅಂತ ನಾಕಸ್ತೂರಿಯವರು ಬರ್ಕೋತ.
1: ಅಂದ್ರೆ ನಿಜ ಸರ್, ಆತರ ಆಗತ್ತೆ. ಯಾಕಂದ್ರೆ ಎಷ್ಟೋ ಸಲ ನಾವು ಕೂಡ ರೇಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ವಿಷಯ ಹೇಳ್ಬೇಕಾದ್ರೆ 2-3 ಕ್ರಾಸ್ ಚೆಕ್ ಮಾಡ್ಕೊಂಡಿರ್ತೀವಿ, ಆದ್ರೂ ಕೂಡ ಎಲ್ಲ ಒಂದ್ಸಲ ಅನ್ಸುತ್ತೆ ಹೌದಾ ಇದು ಕರೆಕ್ಟ್ ಆಗಿದೆಯಾ, ನಾವು ಹೇಳ್ತಾರ ಸರಿಯಾಗಿದೆ. ಈಗ ತುಂಬಾ ಮೀಡಿಯಾಗಳು ಬಂದಿದೆ, ತಕ್ಷಣಕ್ಕೆ ಹೇಳ್ಬಿಡ್ತಾರೆ ಯಾರಾದ್ರೂ ಸರಿ ಸರಿ ಇಲ್ಲ ಅಂತ. ಆವತ್ತಿನ ಕಾಲಕ್ಕೆ ಒನ್ ವೇ ಆಗಿದ್ದಂತ ಪರಿಸ್ಥಿತಿ ಅವಾಗ, ಏನಿದ್ರು ಜನರು ಬಾಯಿ ಮೂಲಕ ಅಥವಾ ವೃತ್ತ ಪತ್ರಿಕೆಗಳಲ್ಲೇ ನಮ್ಗೆ ಕನ್ಫರ್ಮ್ ಆಗ್ಬೇಕಾಗಿತ್ತು, ಅದು ನೆಕ್ಸ್ಟ್ ಡೇಗ್ ಬರ್ತಾ ಇತ್ತು ಪೇಪರ್ಗಳಲ್ಲೆಲ್ಲ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ರೇಡಿಯೋದಂಥ ಒಂದು ತುಂಬಾ ಜನರನ್ನ ತಲುಪುವಂತ ಮಾಧ್ಯಮ, ತುಂಬಾ ಕಡಿಮೆ ಸ್ಟೇಷನ್, ಅದರಲ್ಲೂ ಮೈಸೂರಲ್ಲಿ ಮಾತ್ರ ಇದ್ದಿದ್ದು, ಹಾಗಿರ್ಬೇಕಾದ್ರೆ ಅವರೆಲ್ಲ ಎಷ್ಟು ಶ್ರಮ ಹಾಕಿರ್ತಾರೆ, ಎಷ್ಟೆಲ್ಲ ಸುದ್ದಿ ಸಂಗ್ರಹ ಮಾಡಿರ್ತಾರೆ, ಮತ್ತೆ ಅದು ಸರಿ ಅಂತ ಹೇಳೋರ್ಗು ಎಷ್ಟು ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಾ ಇರಬೇಕಾಗಿತ್ತು ಅನ್ನೋದೇ ಒಂದು ರೋಮಾಂಚನಕಾರಿ ವಿಷಯಗಳವೆಲ್ಲ.
2: ಸಾಕಷ್ಟು ಕಾರ್ಯಕ್ರಮಗಳು, ಸಾಕಷ್ಟು ಕೆಲಸಗಳು ಎಲ್ಲ ಆಕಾಶವಾಣಿ.
1: ಇನ್ನು ಸರ್ ಒಂದು ನಮ್ಮ ಕೇಳುಗರು ಒಬ್ರು ಹೇಳ್ತಾ ಇದಾರೆ, ರಾಜ್ಕುಮಾರ್ ಅವರ ಅಪಹರಣ ಆದಾಗ ಅವ್ರನ್ನ ಕಾಡಲ್ಲಿ ತಲುಪಿದ್ದು ಆಕಾಶವಾಣಿನೇ ಹೊರತು ಯಾವ ವೈರ್ಲೆಸ್ ಫೋನ್ ಟಿವಿ ಯಾರು ಕೂಡ ಹೋಗ್ಲಿಲ್ಲ.
2: ನಮ್ಮ ಸಹೋದ್ಯೋಗಿ ಉದಯಾದ್ರಿ ಅವರು ಆಗ ಅದರ ಬಗ್ಗೆ ಸರಣಿ ಕಾರ್ಯಕ್ರಮಗಳನ್ನ ಮಾಡಿದ್ರು. ಇವತ್ತು ಕೂಡ ಅದು ನಮ್ಮ ಬೆಂಗಳೂರು ಆಕಾಶವಾಣಿ ಭಂಡಾರದಲ್ಲಿ ಇದೆ.
1: ಹೌದು,
2: ಆ 100 ಅಂತ ಸರಣಿ ಕಾರ್ಯಕ್ರಮ ಉದಯಾದ್ರಿ ಮಾಡಿದ್ರು. ಅದರ ಮುಖಾಂತರ ವೀರಪ್ಪನ್ ಅವರನ್ನ ಆಗ ತಲುಪಿ ಮಾಡಿ ಸಾಕಷ್ಟು ಕೆಲಸ ಆಕಾಶವಾಣಿ ಮಾಡ್ತು. ಅದು ಕೂಡ ಈಗಲೇ ಬರ್ತಾ ಇದೆ, ಆಗಸ್ಟ್ 9 ನೆನಪಿಸ್ಕೊಂಡು ಅದ್ರ ನಂತರನೇ ಭೀಮನ ಅಮಾವಾಸ್ಯ ಬರ್ತಾ ಇದೆ. ಭೀಮನ ಅಮಾವಾಸ್ಯ ದಿನಾನೇ ರಾಜ್ಕುಮಾರ್ ಅವರ ಅಪಹರಣ ಆಗಿದ್ದು. ಹೀಗೆ ಆಕಾಶವಾಣಿ ಪ್ರತಿ ಸ್ಟೇಷನ್ ಕೂಡ ಎಲ್ಲರೂ ಇದು ಇದು ಈ ಸ್ಟೇಷನ್ ಮಾಡಿಲ್ಲ ಅಂತ ಯಾರು ಕೂಡ ಬಟ್ಟು ತೋರಿಸೋ ಹಾಗಿಲ್ಲ. ದೇಶಾದ್ಯಂತ ಎಲ್ಲ ಸ್ಟೇಷನ್ ಒಂದಲ್ಲ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಇನ್ನು ನಾವುಗಳು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕಡಿಮೆ ಅಂತ ಹೇಳಬಹುದು. ಎಲ್ಲಿ ಕಡಿಮೆ ಆಗತ್ತೆ ಅಂತಂದ್ರೆ ನಮ್ದು ಪ್ರಕೃತಿ ವಿಕೋಪಗಳನ್ನ ನಾವು ಕವರ್ ಮಾಡೋದಕ್ಕೆ ಇಲ್ಲ, ಯಾಕಂದ್ರೆ ಈ ಭಾಗದಲ್ಲಿ ಅಷ್ಟೊಂದು ಪ್ರಕೃತಿ ವಿಕೋಪಗಳು ಇಲ್ಲ.
1: ಹೌದು,
2: ಪ್ರಕೃತಿ ವಿಕೋಪಗಳು ಇರೋ ಕಡೆ ಸಿವಿಯರ್ ಫ್ಲಡ್ಸ್, ಸಿವಿಯರ್ ಮಳೆ ಬರುವಂತದ್ದು, ಭೂಕಂಪ ಆಗುವಂತದ್ದು, ಇದನ್ನ ಎಲ್ಲ ಕೂಡ ಆಕಾಶವಾಣಿ ಮಾಡಿ ನಮ್ಮ ಜನಕ್ಕೆ ಆ ಮೊಮೆಂಟ್ಗೆ ಬೇಕಾದಂತಹ ಸಹಾಯವನ್ನ ಚಾಚಿ ಊಟ ತಿಂಡಿಗಳನ್ನ ಹೇಗೆ ಅವರಿಗೆ ತಲುಪಿಸೋದು ಅನ್ನೋದಕ್ಕೆ ಒಂದು ಮಧ್ಯವರ್ತಿಯಾಗಿ ಎಷ್ಟು ಕೆಲಸಗಳನ್ನ ಮಾಡಿದೆ ಅಂದ್ರೆ, ನಾನು ಪೋರ್ಟ್ ಬ್ಲೇರ್ ಅಲ್ಲಿ ಇದ್ದೆ. ಪೋರ್ಟ್ ಬ್ಲೇರ್ ಅಲ್ಲಿ ಆಗ 2004 ಸುನಾಮಿ ಬಂತಲ್ಲ, ಸೊ ನಾನು ಆ ಕಥೆಗಳನ್ನ ನನ್ನ ಸಹೋದ್ಯೋಗಿಗಳಿಂದ ಕೇಳಿದ್ದು. ಅವ್ರು ಹೇಗೆ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ರು ನನಗೆ. ಸೊ ನಾವು ಈ ರೀತಿಯಾದಂತಹ ಕೆಲಸ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಹೆಚ್ಚು ಕಡಿಮೆ 100,00,000 ಜನಕ್ಕೆ ಪೋರ್ಟ್ ಬ್ಲೇರ್ ಆಕಾಶವಾಣಿ ಒಂದೇ ಇದ್ದಿದ್ದು. ಆ 100,00,000 ಜನಕ್ಕೆ ಸಹಾಯ ಹಸ್ತವನ್ನ ಪೋರ್ಟ್ ಬ್ಲೇರ್ ಆಕಾಶವಾಣಿ ಆಗ ನೀಡಿದೆ. ಸೊ ಹೋಗಿ ಬೇರೆ ಐಲ್ಯಾಂಡ್ ಗಳಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ರು, ಅಲ್ಲಿಂದ ಅವರನ್ನ ಪೋರ್ಟ್ ಬ್ಲೇರ್ ಕರ್ಕೊಂಬರೋದು, ಅದಕ್ಕೆ ವ್ಯವಸ್ಥೆ ಮಾಡುವಂತದ್ದು. ಬೇರೆ ಯಾವ ಕಮ್ಯುನಿಕೇಶನ್ ಇಲ್ಲ, ಟೆಲಿಫೋನ್ ರೇಡಿಯೋ ಎರಡೇ ಇದ್ದಿದ್ದು ಯಾವ್ದು ಇರ್ಲ. ಸೊ ಈ ರೀತಿ ಚೆನ್ನೈಯಲ್ಲಿ ಆಕಾಶವಾಣಿಲಿ ಸಾಕಷ್ಟು ಆಗತ್ತೆ, ಆ ತರ ವಿಶಾಖಪಟ್ಟಣದಲ್ಲಿ ಆಗತ್ತೆ, ಬಾಂಬೆ ಆಕಾಶವಾಣಿ ಅವರು ಸಾಕಷ್ಟು ಮಾಡಿದ್ದಾರೆ. ಈ ರೀತಿ ಬಾರ್ಡರ್ ಇರೋರು ನಾರ್ತ್ ಈಸ್ಟ್ ಅಲ್ಲಂತೂ ಸುಮಾರು ಅದು ಇದು ವಿಕೋಪಗಳು ಆಗ್ತಾನೆ ಇರತ್ತೆ. ಒಡಿಶಾ ಸ್ಟೇಷನ್ಗಳು ಸಾಕಷ್ಟು ಆಗಿದೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು

0: ಇದು ಇದು ಆಕಾಶವಾಣಿ ಒಂದೇ ಮಾಡ್ತಾ ಇರೋದು, ಆಕಾಶವಾಣಿ ಒಂದಕ್ಕೆ ಇದು ಸಾಧ್ಯ ಇರೋದು. ಈಗ ನೀವು ನಿಮ್ಮ ಮೊದಲ ಪ್ರಶ್ನೆಗೆ ಬಂದಾಗ ಖಾಸಗಿಗೂ ಆಕಾಶವಾಣಿಗೂ ನೀವು ಕಂಪೇರ್ ಮಾಡ್ತೀರಾ ಅಂದಾಗ ಮಾಡ್ತೀರಾ?
1: ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಹೇಳಲಿಕ್ಕೂ ಕೂಡ ಆಗೋದಿಲ್ಲ.
0: ನೀವು ಅದ್ರ ಬಗ್ಗೆ ಯೋಚನೆ ಕೂಡ
1: ಮಾಡಬಾರ್ದು. ಹೌದು, ನಿಜ. ಎಲ್ಲಿಯ ಆಕಾಶವಾಣಿ, ಎಲ್ಲಿಯ ಬೇರೆ ಬೇರೆ ವಾಹಿನಿಗಳು ಅಂತ ನಾವು ಯೋಚಿಸ್ಬೇಕಾಗತ್ತೆ. ಹಾಗಾಗಿ ಅಂದ್ರೆ ಅದು ಜನರು
0: ಸಂಗೀತ ನಾಟಕ ಜನಪದ ಅದು ಈ ಅದು ಒಂದು ಭಾಗ ಆಯ್ತು ಜನಕ್ಕೆ ಎಂಟರ್ಟೈನ್ಮೆಂಟ್, ಚಿಂತನ ಆಗ್ಲಿ ಭಾಷಣಗಳಾಗ್ಲಿ ರೂಪಕ ಆಗ್ಲಿ ಇದೆಲ್ಲ ಅದು ಒಂದು ಭಾಗ ಆಯ್ತು ಎಂಟರ್ಟೈನ್ಮೆಂಟ್. ಅಲ್ಲಿ ನಾವು ನಮ್ಮ ಸಿಬ್ಬಂದಿ ವರ್ಗದವರು ಅವ್ರಿಗಿರುವಂತಹ ಪ್ರತಿಭೆನ ಅವ್ರಿಗಿರುವಂತಹ ಅವಕಾಶಗಳನ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ
1: ಆಯ್ತಾ,
0: ಅದು ಓಕೆ. ಈ ಕಡೆ ಇದರಲ್ಲಿ ನೀವು ಆ ಮೊಮೆಂಟ್ ಕೆಲಸ ಮಾಡಬೇಕು. ಆ ಮೊಮೆಂಟ್ ಅಲ್ಲಿ ಏನು ಮಾಡ್ತೀರೋ ಅದೇ ನಿಮ್ಮ ಪ್ರತಿಭೆ ಹೊರತು ಅದಕ್ಕೆ ನೀವೇನು ತಯಾರಿ ಮಾಡ್ಕೊಂಡಿರಕ್ ಸಾಧ್ಯನೇ ಇಲ್ಲ.
1: ಹೌದು, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ರೆಡಿ ಆಗ್ಬೇಕಾಗುತ್ತೆ. ಕೆಲವೊಂದ್ಸಲ ಯಾರೋ ನಿಧನರಾಗಿದ್ದ ಸುದ್ದಿ ಇರ್ಬೋದು ಅಥವಾ ಇನ್ನೇನೋ ತಕ್ಷಣಕ್ಕೆ ಏನೋ ಆಗುತ್ತೆ, ಅದೆಲ್ಲದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳಾಗದ ಹಾಗೆ ವಿಷಯವನ್ನ
0: ಅಂದಾಗ ಆಕಾಶವಾಣಿ ಒಂದೇನೆ ಲೋಪದೋಷ ಇಲ್ಲದೆ ಕೆಲಸ ಮಾಡ್ತಾ ಇರೋದು ಇವತ್ತಿಗೂ ಕೂಡ.
1: ಹೌದು,
0: ಯಾಕೆಂದ್ರೆ ತನ್ನ ಭಾಷೆಯನ್ನ ಶುದ್ಧ,
1: ಅದೇ ನಾನು ಕೇಳಕ್ ಹೊರಟೆ ಭಾಷೆ ಬಗ್ಗೆ ಹೇಳಿ ಅಂತ. ಹೇಳಿ ಸರ್.
0: ಭಾಷೆ ಶುದ್ಧ ಇಟ್ಕೊಂಡಿದೆ, ಭಾಷೆ ಜೊತೆಗೆ ಮಾತನ್ನ ಶುದ್ಧವಾಗಿ ಇಟ್ಕೊಂಡಿದೆ. ಈಗ ನಿಮಗೆ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನ ಹೇಗೆ ಹೇಳಬೇಕು, ಹೇಗೆ ಹೇಳಿದ್ರೆ ನಿಮ್ಮ ಮೇಲೆ ಅದು ಕಡಿಮೆ ಪರಿಣಾಮ ಬೀರಬೇಕು, ಪ್ರಚೋದನೆಗೆ ಒಳಗಾಗಬಾರದು ಅನ್ನೋ ಭಾಷೆ, ಆ ಮಾತು, ಆ ಪದಗಳು ಆಕಾಶವಾಣಿಗೆ ಮಾತ್ರ ಗೊತ್ತಿರುವಂತದ್ದು. ಅಥವಾ ಗೊತ್ತಿದ್ರೂ ಕೂಡ ಇತರ ಭಾಷೆಗಳನ್ನ ಈ ರೀತಿ ಮಾತ್ರ ಪ್ರಯೋಗ ಮಾಡಬೇಕು, ಈ ರೀತಿಯಾಗಿ ಹೇಳಬೇಕು ಅನ್ನೋದು ಆಕಾಶವಾಣಿ ಒಂದೇ ಮಾಡ್ತಾ ಇರೋದು. ಬೇರೆ ಕಡೆ ಎಲ್ಲ ಕೂಡ ಆ ಒಂದು ಕೆಟ್ಟ ಪದಗಳನ್ನ, ಬೇಡದೇ ಇರುವಂತಹ ಪದಗಳನ್ನ ಬಳಸಿ ಪ್ರಚೋದನೆ ಮಾಡುವಂತದ್ದು ಇವತ್ತು ಜಾಸ್ತಿ ಆಗಿದೆ. ಯಾವುದೇ ಟಿವಿ ಚಾನೆಲ್ ತಗೊಳ್ಳಿ, ಯಾವುದೇ ಪ್ರೈವೇಟ್ ರೇಡಿಯೋ ಚಾನೆಲ್ ತಗೊಳ್ಳಿ.
1: ಅಂದ್ರೆ ಸರ್ ನೋಡಿ, ನಾವು 19ರಲ್ಲಿ
0: ಏನೇನು ಪದಗಳನ್ನ ಬಳಸ್ತಾ ಇರ್ಲಿಲ್ವ ಆಕಾಶವಾಣಿಯಲ್ಲಿ, ಅದೆಲ್ಲವನ್ನು ಕೂಡ ನೀವೀಗ ಖಾಸಗಿ ಚಾನೆಲ್.
1: ಕೊರೋನಾ ಟೈಮ್ ಅಲ್ಲಿ ನೋಡಿ ಸರ್, ನಾವು ಕೂಡ ಪ್ರಸಾರ ಮಾಡಿದ್ವಿ. ಆದ್ರೆ ನಾವು ಹೇಳ್ತಾ ಇದ್ದಂತಹ ಸುದ್ದಿಗಳಿಗೂ, ಬೇರೆ ಬೇರೆ ವಾಹಿನಿಗಳಲ್ಲಿ ಹೇಳ್ತಾ ಇದ್ದಂತಹ ಸುದ್ದಿಗಳಿಗೂ ಜನನೇ ಹೇಳಲಿಕ್ಕೆ ಶುರು ಮಾಡಿದ್ರು. ನಾವು ಕೇಳಿದ್ರೆ ಆಕಾಶವಾಣಿ ಮಾತ್ರ, ನೋಡಿದ್ರೆ ದೂರದರ್ಶನ ಮಾತ್ರ. ಅವಾಗ ಆಕಾಶವಾಣಿಯ ಸಂದರ್ಶನಗಳಿರಬಹುದು, ನಾಟಕಗಳಿರಬಹುದು, ಎಲ್ಲವನ್ನು ಕೂಡ ಜನ ಒಂದ್ ರೀತಿ ಒಂದು ಅಮೃತ ಅನ್ನುವ ಹಾಗೆ ನೋಡಿ ಸ್ವೀಕಾರ ಮಾಡಿ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗೋಯ್ತು. ಅವಾಗ ಒಂದು ಸಾವಿನ ಸುದ್ದಿ ಇರಬಹುದು, ನೋವಿನ ಸುದ್ದಿ ಇರಬಹುದು, ಏನಾದ್ರೂ ಹೇಳ್ಬೇಕಂದ್ರೂ ಕೂಡ ಆ ಒಂದು ಮಾತುಗಳನ್ನ ಬಳಸುವಂತ ವಿಧಾನ ಇದೆಯಲ್ಲ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಕೂಡ ಆಕಾಶವಾಣಿಗೆ ಸರಿಸಾಟಿ ಯಾರು ಇಲ್ಲ ಅಂತಾನೆ ನಾವು ಹೇಳ್ಬೇಕು.
0: ಖಂಡಿತ ಯಾರು ಇಲ್ಲ. ನೀವು ಕರೋನಾ ಅಂದಾಗ ನೆನಪಾಯ್ತು, ಕರೋನಾ ಸಂದರ್ಭದಲ್ಲಿ ನಾನು ಇಲ್ಲೇ ಇದ್ದೆ ಮೈಸೂರು ಆಕಾಶವಾಣಿಯಲ್ಲಿ. ಸೊ ಮೈಸೂರು ಆಕಾಶವಾಣಿ ಒಂದು ಹೊಸ ಪ್ರಯೋಗವನ್ನ ಆಗ ನಾವು ಮಾಡಿದ್ವಿ. ನಾವು ಬೇರೆ ಆಕಾಶವಾಣಿ ಯಾವ್ದು ಮಾಡಿಲ್ಲ ಅಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂತಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ, ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ, ದಿನಕ್ಕೆ 4 ಗಂಟೆಗಳ ಕಾಲ ಲೈವ್ ಇಂಟರಾಕ್ಷನ್ ವಿತ್ ದ ಪಬ್ಲಿಕ್ ಮಾಡ್ತಾ ಇದ್ವಿ. ಡೈಲಿ 4 ಅವರ್ಸ್ 56 ದಿನ ಮಾಡಿದೀವಿ. ಪ್ರತಿಯೊಬ್ಬರ ಅನೌನ್ಸರ್ಸ್ ಕೂಡ ಯಾರು ಡ್ಯೂಟಿಲಿ ಇರ್ತಾರೋ ಅವರೇ ಅದನ್ನ ಮ್ಯಾನೇಜ್ ಮಾಡಬೇಕು, ಅವರೇ ಮಾಡ್ತಾ ಇದ್ರು. ಅದನ್ನೆಲ್ಲ ನಾವು ಕೆಲವೊಂದು ಘಟನೆಗಳನ್ನ ರೆಕಾರ್ಡ್ ಮಾಡ್ಕೋತಾ ಇದ್ವಿ. ಯಾರ್ಯಾರು ಏನೇನ್ ಹೆಲ್ಪ್ ಬೇಕು ಅಂತ ಕೇಳ್ತಾರೆ ಅಂತ ರಿಜಿಸ್ಟರ್ ಇಟ್ಟು ಅವ್ರ ಮೊಬೈಲ್ ನಂಬರ್ ಅಡ್ರೆಸ್ ಗಳೆಲ್ಲ ಬರ್ಕೊಂತಾನು ಇದ್ವಿ, ಎಲ್ಲ ಕೂಡ ಮಾಡ್ತಾ ಇದ್ವಿ. ಮಧ್ಯ ಪೊಲೀಸ್ ಅವರು ಅಥವಾ DC ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದಾರೋ ಅವ್ರೇನೇನ್ ಮೆಸೇಜ್ ಕೊಡಬೇಕು ಅದೆಲ್ಲ ಆ ಪ್ರೋಗ್ರಾಮ್ ಅಲ್ಲಿ ಕೊಡ್ತಾ ಇದ್ರು, ಅಲ್ಲಿಂದಾನೆ ಕೂತ್ಕೊಂಡು ಲೈವ್ ಅಲ್ಲೇ ಕೊಡ್ತಾ ಇದ್ರು. ಸೊ ಈ ರೀತಿಯಾದಂತಹ ಅಪ್ಡೇಟ್ಸ್ ನ ನಾವು ಕರೋನಾ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ. ಇಲ್ಲಿ ನೀವು ಕೇಳಿದಕ್ಕೆ ಒಂದು ಘಟನೆ ಹೇಳಿ ಅಂದ್ರಲ್ಲ, ಆ ಘಟನೆ ನೆನಪಾಯ್ತು. ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಮೈಸೂರು ಆಕಾಶವಾಣಿಗೆ ಆ ಒಂದು ಪ್ರೋಗ್ರಾಮ್ಗೆ. ಆಗ ಇದ್ದಂತಹ ಅನೌನ್ಸರ್ ಈಗ ಇದಾರೆ ಡಾಕ್ಟರ್ ಉಮೇಶ್ ಅಂತ, ಅವರು ಡ್ಯೂಟಿಲ್ ಏನೋ ಇರ್ತಾರೆ. ಒಂದು ಹೆಣ್ಣು ದನಿ ಫೋನ್ ಬರುತ್ತೆ. ಆ ಪಾಪ ಹೆಂಗಸು ಹೇಳ್ತಾರೆ, ನಾನು ಮನೇಲೆ ಇದ್ದೀನಿ, ಹೊರಗಡೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ, ನನಗೆ ವಯಸ್ಸಾಗಿದೆ, ನನಗೆ ದುಡ್ಡು ಬೇಕಾಗಿದೆ, ಸೊ ಪೋಸ್ಟ್ ಆಫೀಸ್ ಹೋಗಿ ದುಡ್ಡು ತಗೋಬೇಕು, ಆದ್ರೆ ಯಾವಲ್ಲೂ ಆಟೋ ಗಿಟೋ ಏನು ಇಲ್ಲ, ನನಗೆ ಏನಾದ್ರೂ ಮಾಡಿ ಅಂತ ಒಂದು ಫೋನ್ ಕಾಲ್ ಬರುತ್ತೆ. ಆಯ್ತು ಅಂತ ನಾವು ಆ ನಂಬರ್ ನೋಟ್ ಡೌನ್ ಮಾಡಿ ಇಟ್ಕೋತೀವಿ. ಆಯ್ತಾ, ಅದಾದ ನಂತರನೇ ಒಂದ್ 5 ನಿಮಿಷಕ್ಕೆ ಇನ್ನೊಂದು ಫೋನ್ ಕಾಲ್ ಬರುತ್ತೆ. ಸರ್, ನಾನೀಗ ಕೇಳಿದೆ ಈ ಒಂದು ಕಾರ್ಯಕ್ರಮನ, ಒಬ್ರು ಹೆಂಗಸರು ಪಾಪ ಫೋನ್ ಮಾಡಿದ್ರು, ನಾನು ಆಟೋ ಡ್ರೈವರು, ಸೊ ನೀವು ಅವ್ರ ನಂಬರ್ ಕೊಡಿ ನನಗೆ, ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಏನೇನ್ ಕೆಲಸ ಇದೆಯೋ ಅದೆಲ್ಲ ಮಾಡಿಸಿ ಕೊಡ್ತೀನಿ ಅಂತ ಒಂದು ಫೋನ್ ಬರುತ್ತೆ. ಅದಿಲ್ಲಿಗೇನಿಲ್ಲಲ್ಲ, ಅದಿಲ್ಲಿಗೇನಿಲ್ಲಲ್ಲ. ಅದಾದ್ಮೇಲೆ ಮಧ್ಯಾಹ್ನದ ಪ್ರೋಗ್ರಾಮ್ ಅಲ್ಲಿ ಅವ್ರ ಆಟೋ ಡ್ರೈವರ್ ಫೋನ್ ಮಾಡ್ತಾರೆ. ಸೊ ಫೋನ್ ಮಾಡಿಬಿಟ್ಟು, ಸರ್ ಬೆಳಿಗ್ಗೆ ನೀವು ಹೇಳದ ಹಾಗೆ ನಾನು ಅವ್ರ ನಂಬರ್ ತಗೊಂಡೆ, ಆ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಪೋಸ್ಟ್ ಆಫೀಸ್ಗೆ, ಅವ್ರಿಗೆ ಏನೇನ್ ಕೆಲಸ ಮಾಡಿದ್ರು ಎಲ್ಲ ಮಾಡಿಸಿದೆ, ಮಾಡಿಸ್ಬಿಟ್ಟು ಮನೆಗ್ ಬಿಟ್ಟೆ, ನಾ ಏನು ದುಡ್ಡು ತಗೊಳ್ಲಿಲ್ಲ ಅಂತ.
1: ಹೇಗೆ ಅಂದ್ರೆ, ನಮ್ ಕೇಳುಗರೊಬ್ರು ಹೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ ಇಂಥ ಮಾತುಗಳನ್ನ ಕೇಳೋದಕ್ಕೆ. ಆಕಾಶವಾಣಿಗೆ ಸರಿ ಸಾಟಿ ಆಕಾಶವಾಣಿ ಮಾತ್ರ, ಬೇರೆ ಯಾರು ಈ ರೀತಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವೊಂದಂಗೆ ಸಾರ್ವಜನಿಕ ಸೇವೆ ಜೊತೆಗೆ ಒಂದಷ್ಟು ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನ ಕೊಡ್ತಾ ಸಾಕ್ತಾ ಇರುವಂತಹ ಆಕಾಶವಾಣಿ ಯಾವಾಗ್ಲೂ ನಮ್ಮ ಮೆಚ್ಚಿನ ಚಾನೆಲ್ ಅಂತ ಹೇಳ್ತಾ ಇದ್ರೆ, ಹೇಳ್ತಾ ಹೋದ್ರೆ ಬಹುಶಃ ಕತೆ ಮುಗಿಯೋದಿಲ್ಲ. ಅನುಭವಗಳು ಅಂದ್ರೆ ಎಲ್ಲ ರಂಗದಲ್ಲೂ ಕೂಡ, ನಾಟಕ, ಸಾಹಿತ್ಯ, ಸಂಗೀತ, ಸಿನಿಮಾ, ಜನರ ಮನವನ್ನ ತಲುಪುವಂಥದ್ದು ಎಲ್ಲ ಒಂಥರ ತನ್ನ ಬಾಹುಗಳನ್ನ ಚಾಚಿ ಜನರನ್ನ ಅಪ್ಕೊಂಡಿದೆ, ಒಪ್ಕೊಂಡಿದ್ದಾರೆ ಜನ ಕೂಡ ಆಕಾಶವಾಣಿಯನ್ನ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನದ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಷ್ಟೊಂದು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನೂ ಮಾತಾಡಬೇಕು, ಇನ್ನಷ್ಟು ಕೇಳಬೇಕು ಅಂತ ಅನಿಸ್ತಾ ಇದೆ ಸರ್, ಆದರೆ ಸಮಯ ಹೇಳ್ತಾ ಇದೆ 9:56:40 ಅಂಥೇಳಿ. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಕಳೆದಿದ್ದೀರಿ. ಕೊನೆಯದಾಗಿ 1 ನಿಮಿಷದಲ್ಲಿ ನಿಮ್ಮ ಮಾತು.
0: ಎಲ್ರಿಗೂ ಕೂಡ ಮತ್ತೊಮ್ಮೆ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು. ಆಕಾಶವಾಣಿಯನ್ನ ಯಾವತ್ತೂ ಕೂಡ ಕೇಳ್ತಾ ಇರಿ, ಆಕಾಶವಾಣಿ ಯಾವತ್ತೂ ಕೂಡ ಜನರ ಪರವಾಗಿ ಇರುತ್ತೆ, ಜನಕ್ಕೆ ಬೇಕಾದಂತಹ ಮಾಹಿತಿಯನ್ನ ನೀಡುತ್ತೆ, ಶಿಕ್ಷಣವನ್ನ ಕೂಡ ಅದರ ಮುಖಾಂತರ ನೀಡುತ್ತೆ. ಮನರಂಜನೆ ಬಿಡಿಯ, ಮನರಂಜನೆ ಇದ್ದೇ ಇದೆ, ಎಲ್ಲ ಬೇಕಾದ್ರೂ ಮನರಂಜನೆ ಸಿಗೋದು ಬಹಳ ಸುಲಭ. ಈಗ ಇನ್ನೂ ಒಂದು ಆಕಾಶವಾಣಿಗೆ ಚಾಲೆಂಜ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಾಗ್ಲಿ ಕೂಡ ಈ ತರದ ಒಂದು ಕಂಟೆಂಟ್ ಸಿಗ್ತಾ ಇರೋದು ನಿಮ್ಗೆ ಬಹಳ ಕಡಿಮೆ. ಆಕಾಶವಾಣಿಯಲ್ಲಿ ಏನ್ ಕಂಟೆಂಟ್ ಬರ್ತಾ ಇದೆಯೋ ಅದನ್ನ ಇತರೆ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ, ಯಾರಾದ್ರೂ ಯೂಟ್ಯೂಬ್ ಚಾನೆಲ್ಗಳಲ್ಲಾಗ್ಲಿ ಕೂಡ ಬರ್ತಾ ಇರೋದು ಬಹಳ ಕಡಿಮೆ.
1: ಆಮೇಲೆ ಇಲ್ಲಿ ಎಲ್ಲವೂ ಕೂಡ ಫ್ರೆಶ್, ತಾಜಾ, ಯಾವುದು ಕೂಡ ನಾವು ಹಳಸಲು ಉಳಿಸಲು ನೆನ್ನೆದು ಮೊನ್ನೆದು ಆ ತರ ಹೇಳ್ತಾ ಹೋಗಲ್ಲ. ತಾಜಾ ತಾಜಾ ಸುದ್ದಿ, ತಾಜಾ ತಾಜಾ ಪ್ರಸಾರ, ಹೊಸ ಕಾರ್ಯಕ್ರಮಗಳ ಮೂಲಕ ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಗ್ಲಿ ಸರ್, ಆಗ್ಲಿ, ತುಂಬಾ ಸಂತೋಷ ಆಯ್ತು, ತುಂಬಾ ಧನ್ಯವಾದಗಳು. ನಿಮ್ಮ ಮಾತುಗಳನ್ನ ಕೇಳಿ ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದಾರೆ. ಈಗ 10 ಗಂಟೆ ನಂತರ ನಾವು ಅದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗ್ತೇವೆ. ತುಂಬಾ ಸಂತೋಷ, 35 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಪಡ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
0: ತುಂಬಾ ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಚಂದ್ರ ಅವರೇ, ಹಾಗೆ ಆಕಾಶವಾಣಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ
1: ಇದುವರೆಗೆ ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಉಪನಿರ್ದೇಶಕರಾದ ಉಮೇಶ್ SS ಅವರೊಂದಿಗೆ ನಡೆಸಿದ ಫೋನ್ ಇನ್ ಮಾತುಕತೆಯನ್ನ ಕೇಳಿದ್ರಿ. ಇದಾಗಿತ್ತು ಇಂದಿನ ವಿಶೇಷ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ಪ್ರೋಗ್ರಾಮ್.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ 10:15 ಸಮಯ. ಕೇಳೋಣ ಸುದ್ದಿ ಮುಖ್ಯಾಂಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಗಿಂತ ಬೇರೇನು ಮುಖ್ಯವಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ನಾವು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಐಎಎಸ್ ಅಧಿಕಾರಿ ಅನುರಾಗ್ ಜೈನ್ ಅವರನ್ನು ಕೇಂದ್ರ ಸಚಿವ ಸಂಪುಟ ನೇಮಕಾತಿ ಸಮಿತಿ ನೇಮಿಸಿದೆ. ಅನುರಾಗ್ ಜೈನ್ ಅವರು 1989 ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದು ಪ್ರಸ್ತುತ ಮಧ್ಯಪ್ರದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹದಾಯಿ ಯೋಜನೆಗೆ ಅನುಮತಿ ಸಿಗುವ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯುತ್ತಿದ್ದ ರಾಜ್ಯ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ಸುಪ್ರೀಂಕೋರ್ಟ್ನಲ್ಲಿರುವಂತಹ ಪ್ರಕರಣ ಇತ್ಯರ್ಥವಾದ ಬಳಿಕವಷ್ಟೇ ಯೋಜನೆಗೆ ಅನುಮತಿ ನೀಡುವುದಾಗಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಕರಣಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಬಳಿಕ 1956 ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದ ಮೂಲಕ ವೈಜ್ಞಾನಿಕವಾಗಿ ರಸ್ತೆಗಳ ಸ್ಥಿತಿಗತಿಯನ್ನು ಮೌಲ್ಯಮಾಪನ ಮಾಡಿ ಗುಂಡಿಮುಕ್ತ ರಸ್ತೆ ನಿರ್ಮಾಣ ಹಾಗೂ ನಿರ್ವಹಣೆ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುತ್ತದೆ ಎಂದು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಬೆಂಗಳೂರು ನಗರದ ಭಾರತೀಯ ಸಿಟಿ ವಿದ್ಯುತ್ ಉಪಕೇಂದ್ರಗಳ ವ್ಯಾಪ್ತಿಯಲ್ಲಿ ಇಂದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಂಗಾರು ಮುಂದುವರೆದಿದ್ದು ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು, ಪುತ್ತೂರು, ಸುಳ್ಯ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಇಂದು ಸಹ ಭಾರೀ ಮಳೆಯಾಗುವ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

10:03 ಸಮಯ. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರ ಗೀತೆಗಳನ್ನ ಕೇಳೋಣ. ಒಂದು ಹಾಡನ್ನ ಕೇಳ್ಕೊಂಡು ಬನ್ನಿ, ಅದಾದ್ಮೇಲೆ ನೀವು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕಳಿಸಿರುವಂತಹ ಸಂದೇಶಗಳನ್ನ ನೋಡ್ತಾ ಹೋಗೋಣ. ಕಾರ್ಯಕ್ರಮದ ಮೊದಲಲ್ಲಿ ಕೇಳಿ. ವಸಂತ ಗೀತಾ ಚಿತ್ರದ ಹಾಡು, ಜಿ ಉದಯಶಂಕರ್ ಅವರು ಬರೆದಿದ್ದು, ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇದೆ.

ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ 9 ಗಂಟೆಯಿಂದ 10 ಗಂಟೆವರೆಗೆ ಪ್ರಸಾರವಾದ ಉಮೇಶ್ ಎಸ್ಎಸ್ ಅವರ ಜೊತೆಗಿನ ಮಾತುಕತೆ ವಿಶೇಷವಾಗಿತ್ತು ಅಂತ ಹೇಳ್ತಾ ಇದ್ರೆ ಬಿ ಎಸ್ ನಾರಾಯಣಸ್ವಾಮಿ ಬೋಧನ ಹೊಸಹಳ್ಳಿಯಿಂದ ಆಕಾಶವಾಣಿಯ ಜನನ ಬೆಳವಣಿಗೆ ಕಾರಣಕರ್ತರು ನಾ ಕಸ್ತೂರಿ ಡಾಕ್ಟರ್ ಗೋಪಾಲಸ್ವಾಮಿಯವರ ಶ್ರಮ ಸಾಧನೆಯ ಅಮೋಘವಾದದ್ದು 23 1927 ಬಾಂಬೆಯಿಂದ ಇಲ್ಲಿಯವರೆಗಿನ ಆಕಾಶವಾಣಿಯ ಸಾಧನೆ ಅಮೋಘ ಅಂತ ಹೇಳಿದರೆ ಲಕ್ಷ್ಮೀ ಶ್ರೇಯಸ್ ಕಾಲನಿ ಬೆಂಗಳೂರಿನಿಂದ ಹೇಳ್ತಾ ಇದ್ರೆ ನಮಸ್ಕಾರ. ಬೇರೆ ಬೇರೆ ಎಷ್ಟೇ ರೇಡಿಯೋ ಸ್ಟೇಷನ್ಗಳು ಬಂದರೂ ಆಕಾಶವಾಣಿಗೆ ಸರಿಸಾಟಿ ಆಗೋದಕ್ಕೆ ಯಾವತ್ತಿಗೂ ಸಾಧ್ಯನೇ ಇಲ್ಲ. ಕನ್ನಡ ಭಾಷೆಯ ಸೌಂದರ್ಯ ಗೊತ್ತಾಗಬೇಕು ಅಂದರೆ ಆಕಾಶವಾಣಿಯನ್ನು ಕೇಳಬೇಕು. ಸ್ಪಷ್ಟ ಉಚ್ಚಾರ, ಕಾಕು, ಬಳುಕು ತಿಳಿಯೋದು ಇಲ್ಲಿಂದ ಮಾತ್ರ ಸಾಧ್ಯ. ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಆಕಾಶವಾಣಿ ವೈಯಕ್ತಿಕವಾಗಿ ನನ್ನಂಥವ್ರಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಈ ಶುಭ ದಿನಕ್ಕೆ ಇಡೀ

ದೇಶ ಎಲ್ಲ ಎಐಆರ್ ಹಿಂದೆ ಇರುವಂತಹ ಎಲ್ಲ ಸಿಬ್ಬಂದಿಗಳಿಗೆ, ಅವರ ಐಡಿಯಾಗಳಿಗೆ, ಅವರ ತ್ಯಾಗಕ್ಕೆ ಹೃತ್ಪೂರ್ವಕವಾದ ಅನಂತ ಅನಂತ ಧನ್ಯವಾದಗಳು. ಎಂದಿನಂತೆ ಈ ದಿನದ ಕಾರ್ಯಕ್ರಮ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾಲೆಡ್ಜಬಲ್ ಇಂಟರ್ವ್ಯೂ ಕೂಡ ಕೇಳಿ ಮನಸ್ಸು ಹೃದ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಆಕಾಶವಾಣಿನೇ ಬೇಕಾಯಿತು. ಆಕಾಶವಾಣಿ ಯಾವಾಗಲೂ ತಡವಾದರೂ ಸತ್ಯವನ್ನು ಮಾತ್ರ ಪ್ರಸಾರ ಮಾಡುತ್ತೆ, ನಂಬಿಕೆ ಇಡುವಂಥ ಮಾಧ್ಯಮ, ಪ್ರಚಾರಕ್ಕೋಸ್ಕರ ಸುಳ್ಳನ್ನು ಹೇಳೋದಿಲ್ಲ ಅಂತ ಆಕಾಶವಾಣಿ ನಮ್ಮದು ಅಂತ ಹೇಳಿದ್ದಾರೆ. ಮತ್ತು ಸಂಧ್ಯಾ ಮೋಹನ್, ಬಿ ಆರ್ ಎಂ ನಗರ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಉಮೇಶ್ ಸರ್ ಅವರ ಜೊತೆಗೆ ಸಂದರ್ಶನ ಬಹಳ ಚೆನ್ನಾಗಿತ್ತು. ಅವರು ಹೇಳಿದ ಹಾಗೆ ಪ್ರೈವೇಟ್ ಚಾನೆಲ್ಗಳು ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡೋದಿಲ್ಲ, ಭಕ್ತಿ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡ್ತಾರೆ. ನಮ್ಮ ವಿವಿಧ ಭಾರತಿ ಯಾವಾಗಲೂ ನಾವು ಕೇಳ್ತಾ ಇರ್ತೇವೆ, ಧನ್ಯವಾದ ಅಂತ ಹೇಳಿದರೆ. ರಾಜು ನಾಯಂಡಹಳ್ಳಿ ಅವರು ಹೇಳ್ತಾರೆ, ಆಕಾಶವಾಣಿಗೆ ಸರಿಸಾಟಿ ಯಾರೂ ಇಲ್ಲ, ಅದರಲ್ಲಿ ಬೇರೆ ಮಾತು ಇಲ್ಲವೇ ಇಲ್ಲ ಅಂತ. ಕೌಡ್ಲೆ ರವಿ ಅವರು ಹೇಳ್ತಾ ಇದ್ರೆ, ನಾವು ಸಿಲೋನ್ ಮೂಲಕ ಕೇಳ್ತಾ ಇದ್ವಿ ಆಕಾಶವಾಣಿಯನ್ನು, ವಿದ್ಯಾರ್ಥಿ ಜೀವನದಲ್ಲಿ ರೇಡಿಯೋ ಮೂಲಕ ಪಾಕೆಟ್ ಮನಿಯನ್ನು ಪಡ್ಕೊಂಡಿದ್ದೇನೆ, ಆ ದಿನಗಳಲ್ಲಿ ನಾನು ಬರೆದ ಪತ್ರಗಳ ಸಂಖ್ಯೆಯನ್ನು ಎಣಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ. ಬೆಳಗಿ ತಾಲೂಕು ನಾಗರಾಳ ವೆಂಕಟೇಶ್ ಅವರು, ಉಮೇಶ್ ಅವರ ಮಾತು ನಿಜವಾಗ್ಲೂ ಸತ್ಯ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್, ಪ್ರಸಾರ ಆಗ್ತಿರುವಂಥ ಸಂದರ್ಶನ ಚೆನ್ನಾಗಿದೆ ಅಂತ ಕೆ ಆರ್ ಮಧುಸೂದನ್ ಅವರು ಹೇಳಿದ್ರೆ. ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ರೆ, ರೇಡಿಯೋದಲ್ಲಿ ಉಪ ನಿರ್ದೇಶಕರಾದ ಉಮೇಶ್ ಅವರ ಮಾತುಗಳು, ಅವರ ಅನುಭವ ಅದ್ಭುತವಾಗಿತ್ತು, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳಿದ್ರೆ. ಉಮೇಶ್ ಸರ್ ಅವ್ರ ಜೊತೆಗಿನ ಮಾತುಕತೆ ಚೆನ್ನಾಗಿತ್ತು, ಧನ್ಯವಾದ ಅಂತ ಡಾಕ್ಟರ್ ದಮಯಂತಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶೈಲಿನಿ ಮುರಳೀಧರ್ ಅವರು ಸಂಜಯ್ ನಗರದಿಂದ ಹೇಳ್ತಾ ಇದ್ರೆ, ಇವತ್ತಿನ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಇಂದಿನ ವಿಶೇಷ ಉಮೇಶ್ ಸರ್ ಅವರ ಸಂದರ್ಶನ ಚೆನ್ನಾಗಿದೆ, ಆಕಾಶವಾಣಿ ಹಿನ್ನೆಲೆ ಅದಕ್ಕೆ ಸಾಟಿ, ಆಕಾಶವಾಣಿಯಲ್ಲಿ ಅಂಥ ಕಾರ್ಯಕ್ರಮಗಳನ್ನು ನಿರೂಪಿಸುವಲ್ಲಿ ಅಗ್ರಗಣ್ಯರು, ನಾನು ಕೂಡ ಆಕಾಶವಾಣಿಯಲ್ಲಿ ಏನು ಹಾಕಿದ್ರು ಇವರು ಏನೋ ಹೇಳಿದ್ದಾರೆ, ಖುಷಿಯಾಗಿದೆ, ಶಾಲಾ ದಿನಗಳಿಂದಲೂ ಕೂಡ ಮೈಸೂರು ಆಕಾಶವಾಣಿಯನ್ನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಶ್ರೀನಿವಾಸ್ ಅವರು ಪದ್ಮನಾಭ ನಗರದಿಂದ ಉಮೇಶ್ ಸರ್ಗೆ ಧನ್ಯವಾದಗಳು ಅಂತ ಹೇಳಿದ್ರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ. ರಾಮಚಂದ್ರಪ್ಪ ಸಂಡೂರಿನಿಂದ, ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ, ಮೈಸೂರು ವಿದ್ಯಾರಣ್ಯಪುರಂಯಿಂದ ರಾಮ್ಪ್ರಸಾದ್ ಅವರು, ಪ್ರಸಾರ ದಿನದ ಸಂದರ್ಭದಲ್ಲಿ ಉಮೇಶ್ ಅವರು ಆಕಾಶವಾಣಿಯ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಟ್ರು, ನಾಟಕಗಳನ್ನು ಕೇಳಿದ್ದೇನೆ, ಅವರ ಧ್ವನಿ ಬದಲಾವಣೆಯನ್ನು ಕೇಳಿದ್ದೇವೆ, ಅದ್ಭುತ ಕಲಾವಿದರು ಅಧಿಕಾರಿಗಳು ಕೂಡ, ಧನ್ಯವಾದಗಳು ಅಂತ ಹೇಳಿದ್ರೆ. ಧಾತ್ರಿ ಹರ್ಷ ಚಿಕ್ಕಲಸಂದ್ರದಿಂದ, ಆಕಾಶವಾಣಿ ದಿನನಿತ್ಯ ತಿನ್ನುವ ಅಮ್ಮ ಮಾಡುವ ಮನೆ ಊಟ ಇದ್ದ ಹಾಗೆ, ಬೇರೆ ಬೇರೆ ವಾಹಿನಿಗಳು ಯಾವಾಗಲೂ ತಿನ್ನುವ ಜಂಕ್ ಫುಡ್ ಇದ್ದ ಹಾಗೆ, ತಿಂದಾಗಷ್ಟೇ ಖುಷಿ, ದಿನವೂ ತಿಂದರೆ ಬೇಸರ ತರಿಸುತ್ತೆ, ಆಕಾಶವಾಣಿ ಎನ್ನುವ ಅಮ್ಮನ ಕೈ ತುತ್ತು ಯಾವತ್ತೂ ಬೇಸರ ತರಿಸದೆ, ವೈವಿಧ್ಯತೆ ನಮ್ಮ ಹೆಮ್ಮೆಯ ವಾಣಿ ಆಕಾಶವಾಣಿ ಅಂತ ಹೇಳಿದ್ದಾರೆ. ಪೂರ್ಣಿಮಾ ಅವರು ಕೂಡ ಧಾರವಾಡದಿಂದ, ನಾವಂತೂ 70ರಿಂದನೂ ಕೂಡ ಆಕಾಶವಾಣಿ ಕೇಳಿ ಬೆಳೆದವರು ಅಂತ ಹೇಳಿದ್ರೆ. ಮಾಧವನ್ ಅವರು ಚೆನ್ನೈಯಿಂದ, ಎಸ್ ಎಸ್ ಉಮೇಶ್ ಅವರ ಜೊತೆಗಿನ ಮಾತುಕತೆ ಚೆನ್ನಾಗಿ ಬಂತು ಅಂತ ಹೇಳ್ತಾ ಇದ್ದಾರೆ. ಸುಧಾ ಕನಕನಪಾಳ್ಯದಿಂದ ಸಂದೇಶ ಕಳಿಸಿ, ಆಕಾಶವಾಣಿ ಯಾವಾಗಲೂ ನಮ್ಮ ಸಂಗಾತಿ ಅಂತ ಹೇಳಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ನಾವು ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆ ಕೇಳೋಣ. ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಯಮರಂಗರಾವ್ ಅವರ ಸಂಗೀತ.

ಆಹಾ ಓಹೋ ಅನಿಸುವಂತಹ ಹಾಡುಗಳು, ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ, ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಾ. ಚಂದದ ಹಾಡುಗಳ ಜೊತೆಗೆ ಚಂದದ ಸಂದೇಶಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀರಿ. ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿ, ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ತಾರೆ. ರಮೇಶ್ ಶಿವಪುತ್ರ ಚೌಗಲ ಇವರು ಕೂಡ, ನಾವು ಬೆಳಗಿನಿಂದನೂ ಕೂಡ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ, ಧನ್ಯವಾದಗಳು ಅಂತ ಹೇಳ್ತಾರೆ. ಗಣಗಳೂರು ರಾಮಕೃಷ್ಣ ರೆಡ್ಡಿ ಕರ್ನಾಟಕ, ಇವರು ಕೂಡ ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳಿದ್ರೆ, ಅರುಣಮೈತ್ರಿ ಜಯಸಿನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ, ಮತ್ತೆ ಯಾರಪ್ಪ ಇವರು ಅಂತ ಹೇಳಿದ್ರೆ, ಸೂರಜ್ ಭದ್ರಾವತಿ ನಾಗರಾಜ್ ಕೆ ಮಮತಾ ಇವರು ಮಾಳೇನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶೈಲಜಾ ಬಾಲಕೃಷ್ಣ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ತಿರುಪತಿ ಕುಬೇರ, ಮತ್ತೆ ಗೀತಾ ಜೋಶಿ ಅವರು ಗುರುವಾರದ ವಿಶೇಷ ಕಾರ್ಯಕ್ರಮ ಅಂದಚಂದದ ಒಳ್ಳೊಳ್ಳೆಯ ಹಾಡುಗಳು ವಿವಿಧ ಭಾರತಿಯನ್ನ ನಮ್ಮ ಅನುದಿನದ ಸಂಗಾತಿಯನ್ನಾಗಿಸಿದ ಪ್ರಸಾರ ಮಾಡ್ತಾ ಇರುವ ಕಾರ್ಯಕ್ರಮ ಕೇಳಿ ಖುಷಿ ಆಗ್ತಾ ಇದೆ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಾ ಇದ್ರೆ. ಮಹೇಶ್ ಕಬಾಡಗಿ ಜಗದಾಳ್ ಬಾಗಲಕೋಟೆಯಿಂದ ಸಂದೇಶ ಕಳಿಸಿ, ನಮ್ಮ ಸಂಗಾತಿ ವಿವಿಧ ಭಾರತಿ ಅಂದ್ರೆ ಬೀದರ್ ಚಿಂತಾಕಿಯಿಂದ ಶಿವರಾಜ ಸ್ವಾಮಿ, ಇವತ್ತಿನ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು, ಧನ್ಯವಾದ ಅಂತ ಹೇಳ್ತಾರೆ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮ್ಮೂರ್ತಿ ಅವರು, ಮಂಜುಳ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರೋಡ್ನಿಂದ, ಎಷ್ಟೆಲ್ಲ ವಿಷಯ ಕೊಡ್ತೀರಿ, ದಿನ ವಿಶೇಷ ಹೇಳ್ತೀರಿ, ಮತ್ತೆ ಜನ್ಮದಿನಗಳ ಬಗ್ಗೆ ಹೇಳ್ತೀರಿ, ಸಂಸ್ಮರಣೆ ಬಗ್ಗೆ ಹೇಳ್ತೀರಿ. ಆಕಾಶವಾಣಿ ಅಂದರೆ ಒಂಥರ ದೇಶದ ಹೆಮ್ಮೆ, ನಾವು ಈ ದೇಶದಲ್ಲಿ ಹುಟ್ಟಿರೋದು ನಮ್ಮ ಹೆಮ್ಮೆ, ಜೈ ಭಾರತ ಮಾತೆ ಅಂತ ಹೇಳ್ತಾರೆ. ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶ ಕಳಿಸ್ಕೊಡ್ತಾ ಇದ್ದಾರೆ ನಮಗೆ ಯಾವಾಗಲೂ ಕೂಡ. ಶುಭೋದಯ ಅಂತ ಹೇಳಿ ಯಾರೋ ಒಬ್ರು ಹೊಸಬ್ರ 44613, ನಿಮ್ಮ ಹೆಸರು ನಿಮ್ಮ ಊರನ್ನು ಕೂಡ ಹಾಕಿ ನಿಮಗೆ ನಮಗೆ ನಿಮ್ಮ ಪರಿಚಯ, ನಿಮಗೆ ನಮ್ಮ ಪರಿಚಯ ಆಗುತ್ತೆ. ಬರೀ ಗುಡ್ ಮಾರ್ನಿಂಗ್ ಹಾಯ್ ಅಂತ ಹೇಳಿದ್ರೆ ಹೇಗಪ್ಪ ಹೇಳೋದು. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ, ಪೂಜಾ, ವಿಸ್ಮಯ, ಪೂರ್ವಿಕ, ಅಜಯ್, ಲೀಲಾ ಇವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಫಿನ್ಲ್ಯಾಂಡಿಂದ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಯಾರಿದು ಅಂತ ಹೇಳಿದ್ರೆ, ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಕಾಶವಾಣಿ ಆರ್ಟಿಸ್ಟು, ಸ್ಟಾಫ್, ಗೆಸ್ಟ್ ಲೆಕ್ಚರರ್ ಅಂತ ಹೇಳಿ ಎಲ್ರಿಗೂ ಕೂಡ ಧನ್ಯವಾದಗಳು. ಆಕಾಶವಾಣಿ ದೇಶದ

0: ಅಂತ ಸಂದೇಶ ಕಳಿಸಿದ್ರು. ಒಬ್ರು ಹೆಸರು ಹಾಕ್ಲಿಲ್ಲಪ್ಪ, ಇವರು ಕೂಡ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೆಲಪ್ರಸಾದ್ ಅವರು ಬಸವನಗುಡಿಯಿಂದ, ಮತ್ತೆ ಯಾರಿದು ಹೆಸರು ಗೊತ್ತಾಗ್ತಾ ಇಲ್ವಲ್ಲಪ್ಪ, ಏನಂತ ಹೇಳೋದು, ಸಿದ್ದಯ್ಯ ಪುರಾಣಿಕರ ಒಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ. ಜೆ ಪಿ ನಗರದಿಂದ ಸುಜಯ ಇರಬಹುದು ಅಂತ ಅಂದ್ಕೊಂಡು ಓದ್ತಾ ಇದ್ದೀನಿ. ರಾಜಶೇಖರ ಪಾಪ್ನಾಳ ಭೋಪಾಲ್ನಿಂದ, ಇವತ್ತಿನ ಪ್ರಸಾರ ದಿನಕ್ಕೆ ಹಾರ್ದಿಕ ಶುಭಾಶಯಗಳು. ಆಕಾಶವಾಣಿಗೆ ಆಕಾಶವಾಣಿ ಸಾಟಿ, ಖಾಸಗಿ ವಾಹಿನಿಗಳಲ್ಲಿ ಆಡಂಬರ ಜಾಸ್ತಿ, ಆದರೆ ರೇಡಿಯೋದಲ್ಲಿ ಆಕಾಶವಾಣಿಯಲ್ಲಿ ಬರುವ ಕಾರ್ಯಕ್ರಮ ಉತ್ಕೃಷ್ಟವಾಗಿರುತ್ತೆ, ಕೇಳೋದಕ್ಕೆ ಹಿತ. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿದಿರ, ನಿಮಗೂ ಕೂಡ ಧನ್ಯವಾದ. ದೂರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಆಮೇಲೆ ಮಾಧವನ್ ಅವರು ಚೆನ್ನೈಯಿಂದ, ಉಮೇಶ್ ಅವರ ಜೊತೆಗಿನ ಮಾತುಕತೆ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮತ್ತಷ್ಟು ಸಂದೇಶಗಳ ಸುರಿಮಳೆ ಬಂದಿದೆ. ಆಕಾಶವಾಣಿ ನನ್ನ ನೆಚ್ಚಿನ ವಾಹಿನಿ, ಆಕಾಶವಾಣಿ ಹೆಸರು ಕೇಳಿದ್ರೆ ಕಿವಿಗೆ ಇಂಪಾದ ಪದ, ಇದಕ್ಕೆ ಸರಿಸಾಟಿ ಯಾರೂ ಇಲ್ಲ ಅಂಥೇಳಿ ಬೀದರ್ದಿಂದ ಸಾವಿತ್ರಿಯವರು. ಇವತ್ತಿನ ಸಂದರ್ಶನ ಬಹಳ ಚೆನ್ನಾಗಿತ್ತು ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಹೇಳ್ತಾ ಇದ್ದಾರೆ. ಮಾಹಿತಿ ಶಿಕ್ಷಣ ಮನರಂಜನೆಗೆ ಹೆಸರಾಗಿದೆ ಅಂತ ಯಾರು, ಸಮನ್ ಸವಿತಾ ಗಿರೀಶ್ ಸುಂದರ್ ಕುಪೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ್ ಬಿಳೆಭಾವಿ ಅಂತ ಹೇಳ್ತಾ ಇದ್ದಾರೆ. ಹೊಲದಲ್ಲಿ ಕೃಷಿ ಕೆಲಸದಲ್ಲಿದ್ದೇವೆ, ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಆಕಾಶವಾಣಿ ಅಂತ ಹೇಳಿದ್ರೆ. ನೀವು ಪ್ರಸಾರ ಮಾಡುವ ಎಲ್ಲ ಕಾರ್ಯಕ್ರಮಗಳು ಚಂದ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಹೇಳ್ತಾರೆ. ಮತ್ತು ಯಾರಿವರು, ರಾಮಚಂದ್ರ ಜಯನಗರ ಬೆಂಗಳೂರಿನಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಅವರ ಜೊತೆಗೆ ಯಾರಿದು ಭವ್ಯ ಹೆಸರುಘಟ್ಟದಿಂದ, ರೇಡಿಯೋ ಪ್ರಸಾರ ದಿನದ ಶುಭಾಶಯಗಳು, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಸುಮಾ ಸುಂಕದಕಟ್ಟೆಯಿಂದ, ಧನ್ಯವಾದಗಳು, ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಉಮೇಶ್ ಅವರಿಗೆ, ಉಮೇಶ್ ಅವರು ಹಾಗೆ ವಿವಿಧ ಭಾರತಿ ಜೊತೆಗಿನ ಮಾತುಕತೆ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದಿಂದ ಹೇಳಿದರೆ. ಮತ್ತೇನಪ್ಪ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ನಂದಿನಿ ಕುಮಾರ್ ಹೊಂಗನೂರು, ನಾವು ಬೆಳಗ್ಗೆ ಆಯಿತು ಅಂದರೆ ಹಾಕೋದು ವಿವಿಧ ಭಾರತಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ನಳಿನಾ ಲಂಕೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ರಾಶಿ ಇದೆ ಮೆಸೇಜ್ಗಳು, ಓದಲಿಕ್ಕೆ ಹೋದೋಣ. ಸಮಯ ಆಗಿದೆ 10:27, 102.9 FM ವಿವಿಧ ಭಾರತಿ, 102.9 FM ವಿವಿಧ ಭಾರತಿಯಲ್ಲಿ ಹಳೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ.
1: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
2: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ,
3: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
2: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
3: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 FM ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ

0: ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಜುಲೈ 23ನೇ ತಾರೀಕು ಕೇಳ್ತಾ ಇದ್ರ ಗುರುವಾರದ ಪ್ರಸಾರ ಕಾರ್ಯವನ್ನ 102.9 FM ವಿವಿಧ ಭಾರತಿಯಿಂದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಕೃತಿಕಾ ಆಚಾರ್ಯ ಕೋಟಾ ಉಡುಪಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ನಮಸ್ಕಾರ ವಿವಿಧ ಭಾರತಿ. ಕನ್ನಡ ಕಾರ್ಯಕ್ರಮಗಳು ಮನಸ್ಸಿಗೆ ಹತ್ತುವಂತಿವೆ. ಹಳೆಯ ಮತ್ತೆ ಹೊಸ ಹಾಡುಗಳ ಸಮತೋಲನ, ಸರಳ ಶಾಂತ ಕಾರ್ಯಕ್ರಮ ಶೈಲಿ ಬಹಳ ಇಷ್ಟ ಆಗುತ್ತೆ. ನಿಮ್ಮ ಪ್ರಸಾರದಿಂದ ಕನ್ನಡದ ಸಂಸ್ಕೃತಿ ಸಂಗೀತದ ಮೇಲೆ ಒಳ್ಳೆಯ ಅನುಭವ ಸಿಗುತ್ತೆ. ಇಂತಹ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಆಕಾಶವಾಣಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾ ಇದ್ರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಉಮೇಶ್ ಅವರ ಮಾತುಗಳು ತುಂಬಾ ಇಷ್ಟ ಆಯಿತು. ಅವರು ಕೊನೆಯಲ್ಲಿ ಹೇಳಿದ್ರಲ್ಲ, ಯಾರೋ ಒಬ್ರು ಕೊರೋನಾ ಟೈಮಲ್ಲಿ ಕಷ್ಟದಲ್ಲಿದ್ದಾಗ ಆಟೋ ಚಾಲಕರು ಸಹಾಯ ಮಾಡೋದನ್ನ ಹೇಳಿದ್ರು. ಅಷ್ಟರಲ್ಲಿ ಸಹಾಯಕ್ಕೋಸ್ಕರ ಆಟೋ ಚಾಲಕರು ಯಾವಾಗಲೂ ಕೂಡ ಸಿದ್ಧವಾಗಿರ್ತಾರೆ. ನಾನು ಕೂಡ ಒಬ್ಬ ಆಟೋ ಡ್ರೈವರ್ ಅಂತ ಹೇಳಿ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಅವರ ಒಂದು ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಎನ್ ರಾಜಶೇಖರ ಅರ್ಕೆರೆ, ಬನ್ನೇರ್ಘಟ್ಟ ರೋಡ್, ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಸಂದರ್ಶನ ಬಹಳ ಸೊಗಸಾಗಿ ನಮ್ಮೆಲ್ಲರ ಮನ ಸೂರೆಗೊಂಡಿತು. ಹಾಡುಗಳು ಕೂಡ ತುಂಬ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಅಕ್ಕಮಹಾದೇವಿ ಕೊಡೈಕಲ್ ಗಂಗಾವತಿಯಿಂದ ಹಾಲು ಕಾಯಿಸ್ಲಿಕ್ಕೆ ಇಟ್ಟು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಬೇಕು ಅಂತ ಹೇಳಿ ಹಾಲು ಉಕ್ಕಿ ಹೋಯ್ತು. ಲಕ್ಷ ಕೊಟ್ಟು ಕೇಳುವಾಗ ಹಾಲು ಉಕ್ಕಿದ್ರೆ ಮನೆ ತುಂಬ ಖುಷಿಯಾಗುತ್ತೆ.

ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಮತ್ತೊಬ್ಬರು ಹೇಳ್ತಾ ಇದ್ರೆ ಗೋಪಾಲ್ ಕಾಂಬ್ಳೇಕರ್ ಅಂತ ಶಿವಪುರ ಕೊಪ್ಪಳದಿಂದ, ನಾವಂತೂ ಯಾವಾಗಲೂ ವಿವಿಧ ಭಾರತಿ ಅದರಲ್ಲೂ ಆಕಾಶವಾಣಿಯ ಜೊತೆಯಾಗಿರ್ತೇವೆ ಅಂತ ಹೇಳಿ. ಹೌದು, ನೀವು ಜೊತೆಯಾಗಿರ್ತೀರಾ, ನಿಮ್ಮ ಸಂದೇಶಗಳನ್ನು ಕೂಡ ಕಳಿಸ್ಕೊಡ್ತಾ ಇರ್ತೀರಾ. ನಾವು ನಿಮಗೋಸ್ಕರ ಚಂದದ ಹಾಡುಗಳು, ಮಾತು, ಮಾಹಿತಿ ಎಲ್ಲವನ್ನು ಹೊತ್ತು ನಿಮ್ಮತ್ತ ಬರ್ತೇವೆ. ಕೇಳ್ತಾ ಇರಿ ವಿವಿಧ ಭಾರತಿ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಈಗ ಕೇಳಿ. ಡ್ರೈವರ್ ಹನುಮಂತು ಚಿತ್ರದ ಗೀತೆ ಚಿವುದಯಶಂಕರ್ ಅವರು ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಗಳು.

ಭಾಗ್ಯದ ಬೆಳಕು ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಸೌರತ್ ಅಶ್ವಥ್ ಅವರ ಸಾಹಿತ್ಯ, ಜಯಪ್ರಕಾಶ್ ಅವರ ಸಂಗೀತ, ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿತ್ತು ಗೀತೆ. ರಮೇಶ್ ರಂಗ ವಿದ್ಯಾರ್ಥಿ, ಧ್ರುವ, ದೀಪು, ರೋಹಿತ್ ರಾಯಚೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರಪ್ಪ ಅಂತ ಹೇಳಿದ್ರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಎಸ್ ಬಡಾವಣೆಯಿಂದ, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಹೇಳ್ತಾ ಇದ್ರೆ, ಸುಮಾರು 58 ವರ್ಷದಿಂದ ಆಕಾಶವಾಣಿ ಕೇಳ್ತಾ ಇದ್ದೀನಿ. ನಮ್ಮ ಮೊದಲ ಮನರಂಜನೆಯ ಮೀಡಿಯಾ ಅಂದರೆ ಆ ಕಾಲದಲ್ಲಿ ರೇಡಿಯೋ, ಈಗಲೂ ಅಷ್ಟೇ ರೇಡಿಯೋ ಹಾಕ್ಕೊಂಡು ವ್ಯಾಯಾಮ ಮನೆ ಕೆಲಸ ಮಾಡೋದು. ಆ ಕಾಲದಲ್ಲಿ ನನ್ನ ತಂದೆ ದೀಪಾವಳಿ ಎಣ್ಣೆ ಸ್ನಾನದ ಬೆಳಗ್ಗೆ 5 ಗಂಟೆಗೆ ಆಕಾಶವಾಣಿ ಹಾಕ್ತಾಯಿದ್ರು, ಯಾಕಂದರೆ ಆಗ ನಾದಸ್ವರ ಬರ್ತಾಯಿತ್ತು. ಖಂಡಿತ ಈಗಲೂ ಕೂಡ ಬರುತ್ತೆ. ಆದರೆ ನನಗೆ ಅಂದಿನ ರೇಡಿಯೋ ಆರಂಭದ ಸಂಗೀತ ಕೇಳಿದಾಗ ಏನೋ ಒಂಥರ ಆಗ್ತಾ ಇತ್ತು ಅಂತ ಹೇಳ್ತಾರೆ. ನಮಸ್ಕಾರ, ನಾನು ಕಾಂತಿ ಭಾರತಿ, ಬೆಂಗಳೂರು ಅವರು ಸಂದೇಶ ಕಳಿಸಿದ್ದಾರೆ. ಈ ದಿನ ಮಾನ್ಯ ಉಮೇಶ್ ಎಸ್ ಎಸ್, ರಮೇಶ್ ಅಂತ ಬರೆದಿದ್ದೀರಾ, ರಮೇಶ್ ಅಲ್ಲ, ಉಮೇಶ್ ಎಸ್ ಎಸ್ ಅವರ ಜೊತೆಗಿನ ಸಂದರ್ಶನ ಚೆನ್ನಾಗಿತ್ತು. ನಾನು ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀನಿ. ವನಿತಾ ವಿಹಾರ, ವಾರದ ಪಕ್ಷಿನೋಟ, ಮಕ್ಕಳ ಕಾರ್ಯಕ್ರಮವನ್ನು ಈಗಲೂ ಕೇಳ್ತೀನಿ. ಏರ್ ಈಸ್ ಆಕ್ಸಿಜನ್ ಫಾರ್ ಮೀ, ಹ್ಯಾಟ್ಸ್ ಆಫ್ ನಿಮಗೆ ನಿಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ವರಲಕ್ಷ್ಮಿ ಪಿಣ್ಯದಿಂದ ಹೇಳ್ತಾರೆ, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು. ಅನುದಿನದ ಸಂಗಾತಿ ಅವಿನಾಭಾವ

0: ಸಂಬಂಧದ ಆಕಾಶವಾಣಿ, ಹೃದಯದ ಮಿಡಿತ ಅರಿಯುವ ಗೆಳತಿ. ಯಾಕೆಂದರೆ ಒಂದೊಂದ್ಸಲ ನಮ್ಮ ಮನಸ್ಸಲ್ಲಿ ಬರುವಂಥ ಹಾಡುಗಳನ್ನು ಆ ದಿನಾನೇ ಹೇಳದೇ ಪ್ರಸಾರ ಮಾಡುವಂಥ ಪ್ರೀತಿಯ ಸಂಗಾತಿ. ಸೂರ್ಯ ಚಂದ್ರ ಭೂಮಿ ಇರುವ ತನಕ ಶಾಶ್ವತವಾಗಿ ಪ್ರಪಂಚದಲ್ಲಿರುವ ನಭೋವಾಣಿ, ಪ್ರೀತಿಪೂರ್ವಕ ವಂದನೆಗಳು. ನಾವು ಸಂದೇಶ ಕಳಿಸ್ತೇ ಇದ್ದರೂ ಕೂಡ ಆಕಾಶವಾಣಿ ಕಾರ್ಯಕ್ರಮವನ್ನು ಯಾವಾಗಲೂ ಕೇಳ್ತಾ ಇರ್ತೇವೆ ಅಂತ ಹೇಳಿದರೆ ಧನ್ಯವಾದ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಮತ್ತು ರಾಧಾ ಹಿರಿಯಣ್ಣ ನೆಲ್ಮಂಗ್ಲದಿಂದ, ತುಂಬನೇ ಚೆನ್ನಾಗಿರುತ್ತೆ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚಂದದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಅದ್ಭುತವಾದ ಹಾಡುಗಳು ಅಂತೇಳಿ ಬಹಳಷ್ಟು ಜನರ ಸಂದೇಶಗಳು ಬರ್ತಾ ಇದೆ. ನೀವು ಕೇಳ್ತಾನೇರಿ, ವಿವಿಧ ಭಾರತಿ ಜೊತೆಯಾಗಿರಿ, ವಿವಿಧ ಭಾರತಿಗೆ ಕಿವಿಯಾಗಿರಿ. ನಿಮಗೋಸ್ಕರ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ನಾವು ನಿಮ್ಮತ್ತ ಬರ್ತಾನೆ ಇರ್ತೇವೆ.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಆಟೋ ರಾಜ ಚಿತ್ರದ ಗೀತೆಯನ್ನ ಕೂಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ. ಚಿಯೋದಯ ಶಂಕರ್ ಅವರು ಗೀತೆಯನ್ನ ಬರೆದಿದ್ರು. ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಆಲೆಮನೆ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡರು ಬರೆದ ಗೀತೆಗೆ ಅಶ್ವಥ್ ವೈದಿಯವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಿಂಗಪ್ಪ ಸಾಳೇರ ಹಿರೇಹಡಗಲಿಯಿಂದ ವಿವಿಧ ಭಾರತಿ ನೀನು ನಮಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಹೇಳ್ತಾ ಇದ್ದಾರೆ, ಸುಮಾರು 47 ವರ್ಷಗಳಿಂದ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೇನೆ, ಆಗ ಇದ್ದ ಎಲ್ಲ ಆರ್ಜೆಗಳ ಹೆಸರು ನನ್ನ ಬಾಯಲ್ಲಿದೆ ಅಂತ ಶ್ರೀನಾಥ್ ಗೀತಾ ಕೀರ್ತನ ಮಾಗಡಿ ರೋಡಿಂದ ಹೇಳ್ತಾ ಇದ್ರೆ, ರಾಮಚಂದ್ರಪ್ಪ ಸಂಡೂರ್ನಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅಂತ ಹೇಳ್ತಾರೆ. ದೀಪ ಅಂಕುಶ್ ಮಹಾದೇವ್ ಗುಮ್ಮಟಿ ರಾಷ್ಟ್ರೀಯ ಪ್ರಸಾರ ದಿನದ ಸಂದರ್ಭದಲ್ಲಿ ಒಳ್ಳೊಳ್ಳೆ ಹಾಡುಗಳು ಒಳ್ಳೊಳ್ಳೆ ಸಂದರ್ಶನ ಅಂತ ಹೇಳಿದ್ರೆ, ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ ಸೂಪರ್ ಹಿಟ್ ಹಾಡು ಅಂತ ಹೇಳಿ ಗೋಕಾಕ್ ಆಟೋ ರಾಜ ಸೂಪರ್ ಹಾಡು ಬಸವರಾಜ್ ಕೊಳಕಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಅಂದರೆ ನೀವು ಪ್ರಸಾರ ಮಾಡ್ತಾ ಇರುವ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಂತ ವಿಜಯ್ ಕುಮಾರ್ ಆರಾಧ್ಯ, ಪಾರ್ವತಿ ಆರಾಧ್ಯ, ಸಂಧ್ಯಾ ಮೋಹನ್ ಅವರು ಹೇಳ್ತಾ ಇದ್ರೆ ವಾವ್ ಗುರುವಾರದ ಹಾಡುಗಳು ಸೂಪರ್ ಆಗಿದೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ಈ ಮೊದಲು 45 ವರ್ಷದ ಹಿಂದೆ ಮೆಚ್ಚಿನ ಚಿತ್ರಗೀತೆಗಳಿಗೆ 15 ಪೈಸೆ ಪೋಸ್ಟ್ ಕಾರ್ಡಲ್ಲಿ ಬರೀತಾ ಇದ್ವಿ ಅಂತ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ ಮೆಚ್ಚಿನ ವಿವಿಧ ಭಾರತಿಗೆ ರಾಷ್ಟ್ರೀಯ ಪ್ರಸಾರ ದಿನದ ಅಭಿನಂದನೆಗಳು. ನಿಜಕ್ಕೂ ನಮ್ಮ ಜೀವನದಲ್ಲಿ ರೇಡಿಯೋ ಇಲ್ಲದೇ ಇದ್ರೆ ಏನಾಗ್ತಾ ಇದ್ವೋ ಏನೋ, ಅಬ್ಬಬ್ಬ, ಕಲ್ಪಿಸೋದಕ್ಕೂ ಕೂಡ ಅಸಾಧ್ಯ. ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ವರ್ಷವೂ ಜೀವನ ಸಾಗ್ತಾ ಇರೋದೇ ಆಕಾಶವಾಣಿಯ ಸಂಘದಲ್ಲಿ ಅಂತ ಹೇಳಿದ್ರೆ, ಹೀಗೆ ನೀವು ಕೂಡ ಏನು ಕಮ್ಮಿ ಇಲ್ಲ ಅನ್ನುವ ಹಾಗೆ ನಿಮ್ಮ ಪ್ರೀತಿಯ ಸಂದೇಶಗಳನ್ನು ನಮಗೆ ಕಳಿಸ್ಕೊಡ್ತಾ ಕೊಡ್ತಾ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ 90 ವರ್ಷಗಳಿಂದ ಆಕಾಶವಾಣಿ ಮತ್ತು ನಾವು ನೀವು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿ ಸಾಗಿ ಮುಂದೆ ಬರ್ತಾ ಇದ್ದೇವೆ. ನೀವಿರೋದ್ರಿಂದನೇ ಆಕಾಶವಾಣಿ ಇನ್ನಷ್ಟು ಮತ್ತಷ್ಟು ಚಂದದ ಕಾರ್ಯಕ್ರಮಗಳ ಮೂಲಕ ತಂತ್ರಜ್ಞಾನದ ಜೊತೆಗೆ ನಿಮ್ಮ ಮನೆ ಮನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಆಕಾಶವಾಣಿಯನ್ನು ಇವತ್ತು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನದ ಈ ಸಂದರ್ಭದಲ್ಲಿ ಅಂದರೆ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ವಿವಿಧ ಭಾರತೀಯ ದನಿಯಾಗಿ ನಿಮ್ಮ ಜೊತೆಯಾಗಿದ್ದದ್ದು ಖಂಡಿತ ಖುಷಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಾವು ಭೇಟಿಯಾಗೋಣ. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವಾಗಿ ಬಳಸುತ್ತಿರುವುದಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನದಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಇಂದಿನಿಂದ 2 ದಿನಗಳ ಕಾಲ ಕಿರ್ಗಿಜ್ ಗಣರಾಜ್ಯಕ್ಕೆ ಭೇಟಿ ನೀಡಲಿದ್ದು ಚೋಲ್ಟನ್ ಅಟಾ ನಗರದಲ್ಲಿ ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಸ್ಥೆಯ ವಿದೇಶಾಂಗ ಸಚಿವರ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಇದೇ 26ರಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮಾಡಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಇಂದು ಜೊಯ್ಡಾ ಮತ್ತು ದಾಂಡೇಲಿನ ತಾಲೂಕಿನ ಎಲ್ಲ ಅಂಗನವಾಡಿಗಳು ಹಾಗೆಯೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿದ್ದು ಆರಂಭಿಕ ವಹಿವಾಟಿನಲ್ಲಿ ಸಂವಿತಿ ಸೂಚ್ಯಂಕ ಸೆನ್ಸೆಕ್ಸ್ 231 ಅಂಕಗಳ ಇಳಿಕೆಯೊಂದಿಗೆ 76,521 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ ಕೂಡ 57 ಅಂಕ ಇಳಿಕೆಯ ನಂತರದ 23,932 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 5 ಪೈಸೆ ಏರಿಕೆಯೊಂದಿಗೆ 96.48 ರೂಪಾಯಿಯಷ್ಟಾಗಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00, ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನಮ್ಮ ರಸ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದಾ?
2: ಮಕ್ಕಳ ಸುರಕ್ಷತೆ ಪೋಷಕರ ಹೊಣೆ. ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದಾಂಗಣವಲ್ಲ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಇನ್ನು ನಿಮ್ಮ ಪ್ರಶ್ನೆ, ಯಾವಾಗ ಗೀತೆ ಪ್ರಸಾರ ಆಗುತ್ತೆ ಅಂತ ಕೇಳೋದಾದರೆ, ಖಂಡಿತ ಯಾವಾಗ ಯಾವಾಗ ಅಂತ ಹಾಡಿನ ಸಾಲು ಸಹ ಶುರು ಆಗ್ತಾ ಇದೆ. ಏಳುಮಲೆ ಚಿತ್ರದ ಗೀತೆ ಇದು, ಸಿದ್ಧ ಶ್ರೀರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಡಿ ಇಮಾನ್ ಅವರ ಸಂಗೀತ ನಿರ್ದೇಶನ.

ಮಾರ್ಕ್ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಅನಿರುದ್ಧ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಅನೂಪ್ ಭಂಡಾರಿ ಅವರು ಬರೆದಂಥ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸ್ವರ ಕಲ್ಪನೆ. ಇನ್ನು ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಪ್ರಮೋದ್ ಮರವಂತೆ ಅವರು ಬರೆದಂಥ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು ಹೀರೋ ಚಿತ್ರದ ಗೀತೆಯೊಂದನ್ನು. ಇನ್ನು ಕಾರ್ಯಕ್ರಮದ ಮುಂದಿನ, ಬಹುಶಃ ಇವತ್ತಿನ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಟಿಪ್ಪು ಮತ್ತು ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ ಯು ಐ ಚಿತ್ರದ್ದು. ಐಶ್ವರ್ಯ ರಂಗರಾಜನ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ನರೇಶ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಲಾಭಾರತಿ ಎಂದಿನಂತೆ ಮತ್ತೋರ್ವ ಕಲಾವಿದರ ಜೊತೆಗೆ ಈ ಕಾರ್ಯಕ್ರಮವನ್ನು ಹೊತ್ತು ತಂದಿದ್ದೇವೆ. ಇವತ್ತಿನ ಕಲಾವಿದ ಯಾರು ಅಂತ ನೀವು ಕೇಳೋದಾದರೆ ಅವರ ಹೆಸರೇ ಹೇಳುತ್ತೆ, ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅಂತ. ಇನ್ನು ಈ ಹೆಸರಿಗೆ ಇನ್ನಷ್ಟು ಪರಿಚಯ ಬೇಕಾ ಅನ್ನುವಂತಹ ಪ್ರಶ್ನೆ ಸಹ ಕಾಡುತ್ತೆ. ವಿನಯ್ ರಾಘವೇಂದ್ರ ರಾಜ್ಕುಮಾರ್, ರಾಜ್ಕುಮಾರ್ ಅವರ ಮೊಮ್ಮಗ, ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ಅವರನ್ನು ಕುರಿತಾದ ಕಲಾಭಾರತಿ ಈ ದಿನ.

ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ಕುರಿತಾದ ಕಲಾಭಾರತಿ ಈ ದಿನ. ಇನ್ನು ಯುವರಾಜ್ ಕುಮಾರ್ ಇವರ ತಮ್ಮ ಅವರು, ಅವರು ಸಹ ಕನ್ನಡದಲ್ಲಿ ಕಂಡಂತಹ ಅದ್ಭುತ ನಟರಲ್ಲಿ ಒಬ್ಬರಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಚಿತ್ರಗಳು ಯಶಸ್ವಿ ಕಾಣ್ತಾ ಇದೆ, ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಪಾತ್ರಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೇ ವಿನಯ್ ಅವ್ರ ಬಗ್ಗೆ ಹೇಳೋದಾದರೆ, ಇನ್ನು ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂಕಲ್ ಆಗ್ತಾರೆ. ಅವರಿಬ್ಬರು ಎಂತಹ ಸೂಪರ್ ಸ್ಟಾರ್ಗಳು, ಎಂತಹ ಚಿತ್ರಗಳನ್ನು ನಮ್ಮ ಚಿತ್ರರಂಗಕ್ಕೆ, ಚಿತ್ರರಸಿಕರಿಗೆ ನೀಡಿದ್ದಾರೆ ಅಂತ ನಮಗೀಗಾಗಲೇ ಗೊತ್ತಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ವರನಟರು, ಅವ್ರ ಬಗ್ಗೆ ಎಲ್ಲರಿಗೂ ತಿಳಿದಿರೋದು. ಇನ್ನು ವಿನಯ್ ರಾಜ್ಕುಮಾರ್ ಅವರು ಬಾಲ ನಟರಾಗಿ ಅಭಿನಯವನ್ನು ಶುರು ಮಾಡ್ತಾರೆ. ಅವರಿಗೆ ಅವರು ಅಂದರೆ ಏನು ಮಾಡ್ತಾ ಇದ್ದೀನಿ ಅನ್ನುವ ತಿಳುವಳಿಕೆ ಇಲ್ಲದಂತಹ ಸಮಯದಲ್ಲೇ ಅನುರಾಗದ ಅಲೆಗಳು ಚಿತ್ರದ ಮುಖಾಂತರ ಪದಾರ್ಪಣೆಯನ್ನು ಮಾಡ್ತಾರೆ. ಆನಂತರ ನಾವಿಬ್ಬರು, ನಮಗಿಬ್ಬರು, ಹಾಗೆಯೇ ಆಕಸ್ಮಿಕ, ಒಡಹುಟ್ಟಿದವರು, ಓಂ ಚಿತ್ರದಲ್ಲೂ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಹೃದಯ ಹೃದಯ ಚಿತ್ರದಲ್ಲೂ ಅವರು ಒಂದು ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಆದರೆ ಬೆಳ್ಳಿ ಪರದೆಗೆ ತನ್ನನ್ನು ತಾನು ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಪಾದಾರ್ಪಣೆಯನ್ನು ಮಾಡಿದ್ದು ಸಿದ್ಧಾರ್ಥ ಚಿತ್ರದ ಮುಖಾಂತರ. ಪ್ರಕಾಶ್ ಅವರ ನಿರ್ದೇಶನ, ಮಿಲನ ಪ್ರಕಾಶ್ ಅವರ ನಿರ್ದೇಶನ ಇದ್ದಂತಹ ಸಿದ್ಧಾರ್ಥ ಚಿತ್ರದ ಮುಖಾಂತರ ವಿನಯ್ ಅವರು ಪಾದಾರ್ಪಣೆಯನ್ನು ಮಾಡ್ತಾರೆ. ಬಹಳ ನಿರೀಕ್ಷೆಗಳ ಜೊತೆಗೆ ಚಿತ್ರ ತೆರೆಗೆ ಬರುತ್ತೆ. ಒಂದು ಮಟ್ಟಕ್ಕೆ ನಿರೀಕ್ಷೆಗಳನ್ನು ಅದು ಈಡೇರಿಸುತ್ತೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿಯಾಗಿ ವಿನಯ್ ಅವರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಇರುತ್ತೆ. ಆದರೆ ಎಲ್ಲ ನಟರ ಮೇಲೂ ಈ ರೀತಿಯ ಒಂದು ನಿರೀಕ್ಷೆಗಳು ಇದ್ದಾಗ ಅದನ್ನು ಪೂರೈಸೋದು ನಿಭಾಯಿಸೋದು ತುಂಬ ಕಷ್ಟ ಸಾಧ್ಯ. ಆದರೆ ವಿನಯ್ ಅವರು ಬರ್ತಾ ಬರ್ತಾ ತಮ್ಮ ಚಿತ್ರಗಳ ಮುಖಾಂತರ, ಪಾತ್ರಗಳ ಮುಖಾಂತರ, ಅಭಿನಯದ ಮುಖಾಂತರ ಅತ್ಯುತ್ತಮ ನಟರಾಗಲಿಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೆಯ ಕಲಾವಿದರಾಗಲಿಕ್ಕೆ ಹೋಗ್ತಾ ಇದ್ದಾರೆ. ನಾಯಕ ನಟರಾಗಿ ಯಾರು ಬೇಕಾದರೂ ಪಾತ್ರವನ್ನು ನಿರ್ವಹಿಸ್ಬೋದು, ಆದರೆ ಉತ್ತಮ ಕಲಾವಿದ ಅನ್ಸ್ಕೊಳ್ಳೋದು ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಟಾರ್ಡಮ್ ಅನ್ನೋದು ಒಂದು ಹಂತದಲ್ಲಿ ಉತ್ತಮ ಕಲಾವಿದರಿಗೆ ಸಿಗುವಂತಹ ನಿಜವಾದ ಪುರಸ್ಕಾರ ಅಂತ ದೊಡ್ಡ ಹಿರಿಯ ನಟರು ಹೇಳ್ತಾರೆ. ಹಾಗಾಗಿ ವಿನಯ್ ಅವರ ಚಿತ್ರಗಳನ್ನು ನೋಡ್ತಾ ಇದ್ದಾರೆ, ಅಂದರೆ ಅವರ ಅಭಿನಯದ ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರಗಳಿಂದ ಹಿಡಿದು ಅವರ ಇನ್ನಷ್ಟು ಚಿತ್ರಗಳ ಬಗ್ಗೆ ನೋಡ್ತಾ ಇದ್ದರೆ, ಅವರ ಪಾತ್ರ ಪೋಷಣೆ, ಅವರು ಆಯ್ಕೆ ಮಾಡಿರುವ ಕತೆ, ಚಿತ್ರಕತೆ ಇವುಗಳನ್ನು ನೋಡ್ತಾ ಇದ್ದರೆ ತುಂಬ ವಿಭಿನ್ನ ರೀತಿಯಲ್ಲಿ ವಿನಯ್ ಅವರು ತಮ್ಮ ಕೆರಿಯರ್ ಗ್ರಾಫ್ನ ಮ್ಯಾಪ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ. ಸಿದ್ಧಾರ್ಥ ಚಿತ್ರದ ನಂತರ ರನ್ ಆಂಥೋನಿ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಆನಂತರ ಅನಂತು ವರ್ಸಸ್ ನುಸ್ರತ್ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಇನ್ನು 2022ರಲ್ಲಿ 4 ವರ್ಷಗಳ ನಂತರ 10 ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಒಂದು ಸರಳ ಪ್ರೇಮ ಕಥೆ, ಇದು ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. 2024ರಲ್ಲಿ ಬಿಡುಗಡೆ ಆಗುತ್ತೆ. ಅಂದರೆ ಸಿನಿಮಾಗಳು ಆಗಾಗ್ಗೆ ಬಿಡುಗಡೆ ಆಗಬೇಕು, ಬರ್ತಾ ಇರಬೇಕು, ಅವುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ಒಳ್ಳೆಯ ಚಿತ್ರಗಳನ್ನು ಪ್ರೇಕ್ಷಕರು ಬಯಸುವಂತಹ ಅವರ ಮನಸ್ಸಿನ ಮಾತು ಏನು ಹೇಳ್ತಿದೆ ಅದಕ್ಕೆ ಆ ನಾಡಿ ಮಿಡಿತವನ್ನು ಹಿಡಿದು ಚಿತ್ರವನ್ನು, ಕಥೆಯನ್ನು, ಚಿತ್ರಕಥೆಯನ್ನು ಎಳೆದು ಅದನ್ನು ಜನರ ಮುಂದೆ ತರಬೇಕು. ಜೊತೆಗೆ ಸರಳವಾಗಿ ನಮ್ಮ ದೈನಂದಿನ ಬದುಕಲ್ಲಿ ಏನು ನಡೀತಾ ಇದೆ ಅಂತಹ ಕಥೆಗಳನ್ನು ಹೆಚ್ಚಾಗಿ ಅಭಿನಯಕ್ಕೆ ತಂದು ಅವ್ರ ಮುಂದೆ ಹೋದಾಗ ಅವರು ಒಪ್ಕೋತಾರೆ, ಅಪ್ಕೋತಾರೆ ಅಂತ ವಿನಯ್ ಅವರು ಭಾವಿಸಿದ್ದಾರೆ. ಇನ್ನು ಪೆಪೆ ಚಿತ್ರದಲ್ಲಿ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂದೊಂದಿತ್ತು ಕಾಲ ಈ ಚಿತ್ರದಲ್ಲೂ ಇವರು ಅಭಿನಯ ಮಾಡಿದ್ದಾರೆ. 2022ರಲ್ಲಿ ಬಿಡುಗಡೆಯಾದಂಥದ್ದು, ಇತ್ತೀಚೆಗೆ ಬಿಡುಗಡೆಯಾದಂಥ ಗ್ರಾಮಾಯಣ ಚಿತ್ರ ಒಳ್ಳೆಯ ಹೆಸರನ್ನು ಇವರಿಗೆ ತಂದುಕೊಡ್ತಾ ಇದೆ.

ಇನ್ನು ಅನೇಕರ ಸಂದೇಶಗಳು ಹರಿದು ಬಂದಿದೆ. ವಿನಯ್ ರಾಜ್ಕುಮಾರ್ ಅವರ ಯಾವ ಚಿತ್ರಗಳು ಇಷ್ಟ ಆಗತ್ತೆ ಅಂತ ಹೇಳಿ ಹಲವು ಗೆಳೆಯರು ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಇನ್ನು ಅವ್ರು ಹೇಳ್ತಾರೆ, ಇತ್ತೀಚೆಗೆ ನಾನು ಮಾಡುವ ಕೆಲಸಕ್ಕೆಲ್ಲ ಇಂತಹ ಪ್ರೀತಿ ಸಿಕ್ಕರೆ ಅದನ್ನು ನಾನು 100 ಬಾರಿ ಮತ್ತೆ ಮಾಡುವೆ ಅಂತ. ಅಂದರೆ ಅವರು ಚಿತ್ರದಿಂದ ಚಿತ್ರಕ್ಕೆ, ಪಾತ್ರದಿಂದ ಪಾತ್ರಕ್ಕೆ ತನ್ನ ಸ್ಟ್ರೆಂತ್ಸ್ ಏನು, ಹಾಗೆಯೇ ಹೇಗೆ ತನ್ನನ್ನು ತಾನು ಮೌಲ್ಡ್ ಮಾಡ್ಕೋಬೇಕು, ಹೇಗೆ ತನ್ನ ಪಾತ್ರ ಪೋಷಣೆಯ ಬಗ್ಗೆ ಗಮನ ವಹಿಸಬೇಕು, ಹಾಗೆಯೇ ಚಿತ್ರಕತೆ ಹೇಗಿದ್ದರೆ ಚೆನ್ನಾಗಿರತ್ತೆ, ಹಾಗೆಯೇ ನನ್ನಿಂದ ನಿರೀಕ್ಷೆಗಳು ಏನಿರುತ್ತೆ, ಜೊತೆಗೆ ನನ್ನ ಹಿಂದಿರುವಂತಹ ಆ ಒಂದು ದೊಡ್ಡ ಬ್ಯಾಗೇಜ್ ಏನಿದೆ, ಅಂದರೆ ಕುಟುಂಬ, ಹಾಗೆಯೇ ಹಲವಾರು ಹಿರಿಯ ನಟರು, ಸೂಪರ್ ಸ್ಟಾರ್ಗಳು, ಲೆಜೆಂಡ್ಗಳು, ಹಾಗೆಯೇ ಚರಿತ್ರೆಯನ್ನು ಸೃಷ್ಟಿ ಮಾಡಿದವರು, ಇವರೆಲ್ಲರ ಹೆಸರು ನನ್ನ ಹಿಂದೆ ಇದೆ. ಹಾಗಾಗಿ ಇದನ್ನೆಲ್ಲ ಸರಿಸಾಟಿಯಾಗಿ ನಿಭಾಯಿಸಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಒಳ್ಳೆಯ ಚಿತ್ರಗಳು ಮಾತ್ರ ಉತ್ತರವಾಗಿ ನಿಲ್ಲುತ್ತೆ ಅಂತ ವಿನಯ್ ರಾಜ್ಕುಮಾರ್ ಅವರ ಭಾವನೆ. ಅವರಿಗೆ ಅದು ಮನದಟ್ಟಾಗಿದೆ. ಹಾಗಾಗಿ ಅವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿಗೆ, ವೈಯಕ್ತಿಕ ಬದುಕಿಗೆ, ಆಸೆ ಆಲೋಚನೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ವಿವಿಧ ಭಾರತಿ ಕಡೆಯಿಂದ, ಅವರ ಅಭಿಮಾನಿಗಳ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕೊನೆಯ ಗೀತೆಗೆ ಒಂದು ಅವಕಾಶ ಇದೆ. ಹಾಗೆಯೇ ಸಂದೇಶಗಳ ಕಡೆ ನೋಡೋದಾದರೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಅವರು, ಅವರ ಚಲನಚಿತ್ರ ಪಾತ್ರಗಳು ಅಚ್ಚುಮೆಚ್ಚು ಅಂತ ಭವ್ಯ ಅವರು, ಕೃತಿಕಾ ಅವರು ಹೆಸರುಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ವಿನಯ್ ರಾಜ್ಕುಮಾರ್ ಅವರ ಎಲ್ಲ ಕನ್ನಡ ಚಿತ್ರಗಳು ನನಗೆ ಇಷ್ಟ ಆಗುತ್ತೆ, ಸಹಜ ಅಭಿನಯ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ, ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬಹಳ ದೊಡ್ಡ ಸಂದೇಶವನ್ನು ಇಲ್ಲಿ ಗೆಳೆಯರೊಬ್ಬರು ಕಳಿಸಿದ್ದಾರೆ. ಇನ್ನು ಮೈಬೂಬಿ ಅವರು ನಮಗೆ ಕುಷ್ಟಗಿ ಇಲ್ಲಿಂದ ಕಳಿಸಿ ಬೇರೆ ಯಾವುದೋ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇಷ್ಟ ಆಗ್ತಿದೆ ಅಂತ ಹೇಳಿ ನಮ್ಮ ಗೆಳೆಯರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು.

0: ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923 ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956 ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟ್ರೀಯ ಪ್ರಸಾರಕ ಆಕಾಶವಾಣಿ ಎಂದು 2023 ಮೇ 3 ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
2: ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ

0: ಪ್ರಾಣಿ ಪ್ರಸಾರವನ್ನು ಮಾಡಿದಂತ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್ ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರ ಅಡಿಗೆ ಮನೆಯ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೆಯೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತ ದಿನ ಬಂದದ. ಕಲಾಕ್ಷೇತ್ರದೊಳಗೆ ನನ್ನನ್ನು ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿ ತನ್ನ ಮೈಲುಗಲ್ಲನ್ನು ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
1: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವೆಂದು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಾಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906 ಜುಲೈ 23ರಂದು ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28ನೇ ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6ಕ್ಕೆ ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50ಕ್ಕೆ ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40ಕ್ಕೆ ಹೊರಟು ಮರುದಿನ ಬೆಳಗ್ಗೆ 4:30ಕ್ಕೆ ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25ರಂದು ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F-57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರು ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಕಾರ್ಯಕ್ರಮ ಗರಿಬಾಗಿ ಜಯ ಬಂದ್ ಗಯಿ ಹೈ.

0: ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕಾರ್ಯಕ್ರಮ ಕರೆಗೊಂದು ಹಾಡು.

ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮ್ಮ ಕರೆ ನಮ್ಮ ಕಡೆಗೆ ಬರುತ್ತೆ. ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡಲಾಗತ್ತೆ, ನಿಮ್ಮ ಜೊತೆ ನಾಲ್ಕು ಮಾತನ್ನು ಆಡಲಾಗತ್ತೆ. ಹಾಗಾಗಿ ದಯವಿಟ್ಟು ನಿಶ್ಶಬ್ದವಾದ ಸ್ಥಳಕ್ಕೆ ಬಂದು ಕರೆ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ, ರೇಡಿಯೋನ ಸ್ವಿಚ್ ಆಫ್ ಮಾಡಿ. ಹಾಗೆಯೇ ಇತ್ತೀಚೆಗೆ ಕರೆ ಮಾಡಿದವರು ಒಂದು ಸಣ್ಣ ಅಂತರವನ್ನು ಕೊಟ್ಟು ಕರೆ ಮಾಡಿ, ಹಾಗೆಯೇ ಹೆಸರನ್ನು ಬದಲಾಯಿಸ್ಕೊಂಡು ಧ್ವನಿಯನ್ನು ಬದಲಾಯಿಸ್ಕೊಂಡು ಕರೆ ಮಾಡೋರು ಖಂಡಿತ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ತಾ, ಒಂದು ಗೀತೆ ಪ್ರಸಾರ ಆಗುತ್ತೆ. ಗೀತೆಯ ನಂತರ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡ್ತಾರೆ, ಎಲ್ಲಿಂದ ಕರೆ ಮಾಡ್ತಾರೆ ನೋಡೋಣ ಬನ್ನಿ. ಹಾಗೆಯೇ ದೂರವಾಣಿ ಸಂಖ್ಯೆಯನ್ನು ಹೇಳೋದನ್ನು ಮರೆತುಬಿಟ್ಟಿದೆ. ನಮ್ಮ ದೂರವಾಣಿ ಸಂಖ್ಯೆ 0802-23-07-88, ಹಾಗೆಯೇ 0802-23-07-99. ಮತ್ತೊಂದು ದೂರವಾಣಿ ಸಂಖ್ಯೆ 0802-22-61-257. ಈ ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡಿ.

0: ಮೊದಲನೇ ಮಾತು ಮೊದಲನೇ ಕಾಲರ್ ಯಾರು ಎಲ್ಲಿಂದ ನೋಡೋಣ. ನಮಸ್ಕಾರ
1: ಸರ್. ನಮಸ್ತೆ.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನನ್ನ ಹೆಸರು ಗಾಯತ್ರಿ ಅರ್ಕಾಚಾರ್ಯ ಅಂತ ಸರ್. ನಾವು ಹಾವೇರಿ ಡಿಸ್ಟ್ರಿಕ್ಟ್ ಬ್ಯಾಡಗಿಯಿಂದ ಕರೆ ಮಾಡಿರೋದು.
0: ಗಾಯತ್ರಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ?
1: ಸರ್, ನಾನು ಆಪ್ತ ಸಮಾಲೋಚಕಿ, ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿ ಇದ್ದೀನಿ ಸರ್.
0: ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು.
1: ಧನ್ಯವಾದ ಸರ್ ನಿಮಗೂ ಕೂಡ. ನಮ್ಮ ತಾಯಿಗೆ ರೇಡಿಯೋ ಕಾರ್ಯಕ್ರಮ ಅಂದ್ರೆ ಬಹಳ ಪಂಚಪ್ರಾಣ ಸರ್. ನಮ್ಮ ತಾಯಿಗೆ ತಾಯಿ ನೆನಪಿಗೋಸ್ಕರ ನಮ್ಗೆ ತಾಯಿ ಹಾಡನ್ನೇ ಹಾಕಿ ಸರ್ ವಂಶಿ ಫಿಲಂ ಇಂದ.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ.
1: ಇನ್ನೊಂದು ವಿಷಯ ಹೇಳಲೇಬೇಕು, ಇವತ್ತು ಫಸ್ಟ್ ಟೈಮ್ ನಾವು ರೇಡಿಯೋ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದಿದ್ದು, ಯಾರ್ದಾದ್ರೂ ಮದುವೆಗೆ ಗಿಫ್ಟ್ ಕೊಡ್ಬೇಕು ಅಂತಿದ್ರೆ ನಮ್ಮಮ್ಮ ರೇಡಿಯೋನೇ ಗಿಫ್ಟ್ ಕೊಟ್ಟು ಅವ್ರಿಗೆ ರೇಡಿಯೋ ಕಾರ್ಯಕ್ರಮದ ಬಗ್ಗೆ ಪರಿಚಯ ಮಾಡಿಸ್ತಿದ್ರು. ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದೀವಿ ಸರ್, ಈಗ ತಾಯಿ ಇಲ್ಲ.
0: ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಎಂತಹ ಒಳ್ಳೆಯ ಒಂದು ಭಾವನೆಯನ್ನ ರೇಡಿಯೋ ಬಗ್ಗೆ ಇಟ್ಕೊಂಡಿದ್ರು ನಿಮ್ ತಾಯಿಯವರು ಅಂತ. ಅವ್ರ ಹೆಸರನ್ನ ಹೇಳ್ತೀರಾ?
1: ಶಕುಂತಲಾ ಚಂದ್ರಶೇಖರ್ ಸುತಾರ್ ಅಂತ ಹೇಳಿ ಸರ್ ಅವರು.
0: ಶಕುಂತಲಾ ಚಂದ್ರಶೇಖರ್ ಸುತಾರ್.
1: ಹೌದು ಸರ್.
0: ಆಯ್ತು, ಒಳ್ಳೇದಾಗ್ಲಿ ಗಾಯತ್ರಿ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ. ಈ ರೀತಿಯ ಒಂದು ಭಾವನೆಯನ್ನ ಇಟ್ಕೊಂಡಂತಹ ತಾಯಿಯನ್ನ ಪಡೆದಿದ್ರಿ ನೀವು, ಹಾಗಾಗಿ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ನಿಮ್ ಹತ್ರ ಸಾಕಷ್ಟು ಜನ ಬರಬಹುದು ಅವರ ಕತೆ ವ್ಯಥೆಯನ್ನ ಹೇಳಲಿಕ್ಕೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.
0: ನಮಸ್ಕಾರ. ನಮಸ್ಕಾರ.
1: ನಮಸ್ತೆ ಸರ್. ನಮಸ್ತೆ.
0: ಕೇಳಿ ಕೇಳಿ ಗೀತೆಯನ್ನ ಕೇಳಿ.

0: ತಾಯಿಯ ಬಗ್ಗೆ ಒಂದು ಗೀತೆಯನ್ನ ಕೇಳಿದ್ವಿ. ಇನ್ನು ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ಹಲೋ.
0: ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು ಹೇಳಿ, ನಿಮ್ಮ ಬಗ್ಗೆ ತಿಳಿಸಿ.
1: ನಾವು ಲಕ್ಷ್ಮಿ ಬೆಂಗಳೂರಿಂದ ಮನೇಲಿ ಇದ್ದೀವಿ.
0: ಲಕ್ಷ್ಮಿ ಬೆಂಗಳೂರಿಂದ? ಬೆಂಗಳೂರಲ್ಲಿ ಎಲ್ಲಿಂದ?
1: ಮಾಲನಾಯಕನಹಳ್ಳಿ.
0: ನಾಗನಾಯಕನಹಳ್ಳಿ? ಯಾಕೆಂದ್ರೆ ಬೆಂಗಳೂರು ತುಂಬಾ ಚಿಕ್ಕದಲ್ಲ, ಬಹಳ ದೊಡ್ಡ ವಿಸ್ತೀರ್ಣ ಇರುವಂತಹ ಜಾಗ ಅಲ್ವಾ?
1: ಮಾತಾಡ್ತಾರೆ ಲಕ್ಷ್ಮಿ ಬೆಂಗಳೂರಿಂದ ಅಂತ. ಅವ್ರು ಯಾರ್ಯಾರು ಊರು ಅಂತ ಗೊತ್ತಾಗಲ್ಲ ಅವ್ರಿಗೆ.
0: ಅದಕ್ಕೆ ಲಕ್ಷ್ಮಿ ಅವರು ಎಲ್ಲಿಂದ ಅಂತ ನಾವು ಕೇಳಬೇಕು ಅಲ್ವಾ? ಏನ್ ಮಾಡ್ಕೊಂಡಿದ್ದೀರ ಲಕ್ಷ್ಮಿ?
1: ಅಯ್ಯೋ, ಮೊಮ್ಮಕ್ಕಳು ನೋಡ್ಕೊಂಡು ಮನೇಲಿ ಇದ್ದೀನಿ.
0: ಆರಾಮಾಗಿ ಮನೇಲಿದ್ದೀರಿ? ಶುಕ್ರವಾರ ಬರ್ಬೇಕಾಗಿತ್ತು ನೀವು, ಯಾಕೆ ಇವತ್ತು ಗುರುವಾರ ಬಂದಿದ್ರಿ?
1: ಏನ್ ಮಾಡಕ್ಕಾಗತ್ತೆ, ಯಾವಾಗ ಯಾವಾಗ ಕರೀತಾರೋ ಬರ್ತಾ ಇರ್ಬೇಕು.
0: ಬರ್ತಾ ಇರ್ಬೇಕು ಅಂತೀರಾ?
1: ಹೌದು.
0: ಯಾವ ಹಾಡನ್ನ ಕೇಳ್ಬೇಕು?
1: ಅದೇ ನೃತ್ಯ ಶಿಲ್ಪದ ಯೋಗಿದ್ದು. ಮಾತಲ್ಲಿ ಹೇಳೋದಿಲ್ಲ ನಿನ್ನ ರೂಪ ಲಾವಣ್ಯ ಅಂತ.
0: ಈ ಹಾಡನ್ನ ಯಾರಿಗೋಸ್ಕರ?
1: ಯಾರಿಗೋಸ್ಕರ? ಚೆನ್ನಾಗಿತ್ತು,
0: ಹಾಡು ಚೆನ್ನಾಗಿದೆ, ಸಾಹಿತ್ಯ ಚೆನ್ನಾಗಿದೆ, ಕೇಳೋಣ ಅಂತ. ಆಯ್ತು ಲಕ್ಷ್ಮಿ, ಏನ್ ಮಾಡ್ಕೊಂಡಿದ್ರಿ ಮನೇಲಿ? ಅಂದ್ರೆ ಈಗ ಅಂದ್ರೆ ನೋಡಿ, ನಿಮ್ ಬಗ್ಗೆ ಯಾರೋ ಒಬ್ರು ಆಗ್ಲೇ ಸಂದೇಶವನ್ನು ಕಳಿಸಿದ್ದಾರೆ. ವಾರಕ್ಕೆ ಎಷ್ಟು ಸಾರಿ ಕರೆ ಮಾಡ್ತಾರೆ ಕೇಳಿ ಸರ್ ಅಂತ.
1: ಮಾಡಿದ್ದೀನಿ ಇಲ್ಲ ಅಂತಲ್ಲ, ಆದ್ರೆ ಒಂದು ಲೈನ್ ಸಿಗ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಅದೇನೋ ತಾಂತ್ರಿಕ ದೋಷ ಅಂತ ಬರ್ತಾ ಇತ್ತು.
0: ಹೌದ್ರಾ? ಆಯ್ತು ಇರ್ಲಿ, ಇವತ್ ಸಿಕ್ಕಿದೆ, ನಿಮ್ಗೆ ಖುಷಿಯಾಗಿದೆ. ಇನ್ನೊಂದ್ ಸ್ವಲ್ಪ ಅಂತರ ಕೊಟ್ಟು ಕರೆ ಮಾಡಿ, ಯಾಕಂದ್ರೆ ಹೊಸಬರು ಕರೆ ಮಾಡ್ತಿರ್ತಾರೆ. ಒಂದ್ ತಿಂಗಳಿಂದ. ಆಯ್ತು, ತೊಂದ್ರೆ ಇಲ್ಲ. ಲಕ್ಷ್ಮಿ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ.

0: ಕೆಳಗರೆ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ
1: ಸರ್. ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನನ್ನ ಹೆಸರು ಲೋಹಿತ್ ಅಂತ, ನೆಲಮಂಗಲದಿಂದ.
0: ಲೋಹಿತ್, ನೆಲಮಂಗಲದಿಂದ?
1: ಹೌದೌದು.
0: ಏನ್ ಮಾಡ್ಕೊಂಡಿದ್ದೀರಾ ಲೋಹಿತ್?
1: ನಾವು ಕಾಲೇಜ್ಗೆ ಹೋಗ್ತಿದ್ದೀವಿ ಸರ್.
0: ಕಾಲೇಜ್ಗೆ ಹೋಗ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಿ?
1: ಐಟಿಐ ಮಾಡ್ತಿದ್ದೀವಿ ಸರ್.
0: ಐಟಿಐ ಮಾಡ್ತಾ ಇದ್ದೀರಾ?
1: ಹೌದೌದು.
0: ಓಕೆ. ಈಗ ಅಂದ್ರೆ ಕಾಲೇಜ್ ಅವರ್ಸ್ ಅಲ್ವಾ, ಮಾತಾಡ್ಬೋದಾ?
1: ಇಲ್ಲ ಸರ್, ಇವಾಗ ಲಂಚಿಗೆ ಬಿಟ್ಟಿದ್ರು.
0: ಹೌದ್ರಾ? ಓಕೆ.
1: ಹಂಗಾಗಿ
0: ರವಿತ್ ಭಾರತಿ ಕೇಳ್ತಾ ಇರ್ತೀರಾ
1: ಸರ್? ನೈಟ್ ಎಲ್ಲ ನೈಟ್ ಎಲ್ಲ ಕೇಳ್ತಾ ಇರ್ತೀವಿ ಸರ್.
0: ಕೇಳ್ತಾ ಇರ್ತೀರಾ? ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗತ್ತೆ
1: ಸರ್? ಇದು ಈ ಕಡೆ ಕಡೆಗೊಂದು ಗೀತೆ ಇದು ಇಷ್ಟ. ನೈಟ್ 9-10 ಬರುತ್ತದಲ್ಲ
0: ಹಿಂದಿ ಪ್ರೋಗ್ರಾಮ್.
1: ಹೌದು ಅಲ್ಲ, ಇದು 8-10, 10-11
0: ಪ್ರೇಮ ನಿನಾದ.
1: ಹೌದು ಸರ್, ಅದನ್ನ ಕೇಳ್ತೀನಿ.
0: ಅದಿಷ್ಟ ಆಗತ್ತ? ಹೌದೌದು
1: ಸರ್.
0: ಆಯ್ತು, ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಇವತ್ತು
1: ಸರ್? ಮೃಗಾಲಯದಿಂದ ಟೈಟಲ್ ಸಾಂಗ್ ಹಾಕಿ ಸರ್.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿಕ್ಕೆ ಧನ್ಯವಾದಗಳು ಲೋಹಿತ್.
1: ಓಕೆ ಸರ್,
0: ಒಳ್ಳೇದಾಗ್ಲಿ ನಿಮಗೆ. ನಮಸ್ಕಾರ.
1: ಥ್ಯಾಂಕ್ ಯು.

0: ಕಾರ್ಯಕ್ರಮದ ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಾ?
1: ರತ್ನ ಅಂತ, ಬೇಲೂರು ಹಾಸನ್ ಹಳೆಬೀಡು ಇದೆಯಲ್ಲ ಸರ್, ಅಲ್ಲಿ ಸರ್.
0: ರತ್ನ, ನಾಗರತ್ನ?
1: ನಾಗರತ್ನ.
0: ನಾಗರತ್ನ ಅಲ್ವಾ ನಿಮ್ಮ ಹೆಸರು?
1: ನಾಗರತ್ನ.
0: ಅಲ್ಲ, ರತ್ನ ಅಂತ ಎಲ್ಲರೂ ಕರೀತಾರ?
1: ರತ್ನ ಅಂತ ಇರೋದು, ನಾಗರತ್ನ ಅಂತ ಉದ್ದಯ ರತ್ನ, ರತ್ನ ಅಂತ ಮಾಡ್ಕೊಂಡಿದ್ದೀವಿ.
0: ಆಯ್ತು, ಒಳ್ಳೇದು ಒಳ್ಳೇದು. ಬೇಲೂರಿಂದ ಕರೆ ಮಾಡಿದೀರಾ? ಬೇಲೂರ್ ಅಂದಿದ ತಕ್ಷಣ ನಮ್ಗೆ ಶಿಲ್ಪ ಕಲೆಗಳು ನೆನಪಾಗತ್ತೆ ಅಲ್ವಾ? ನೀವು ಅದೇ ಊರಲ್ಲಿ ಇರೋದು ಇನ್ನಷ್ಟು ಖುಷಿ ನಿಮ್ಗೆ.
1: ನಮ್ದು ದೇವಸ್ಥಾನ ಪಕ್ಕದಲ್ಲೇ ಇರೋದು ಇನ್ನು ಸಂತೋಷ.
0: ಹೌದ್ರಾ? ನಿಮ್ ಮನೆ ದೇವಸ್ಥಾನ ಪಕ್ಕದಲ್ಲೇ?
1: ದೇವಸ್ಥಾನ ಟೆಂಪಲ್ ಪಕ್ಕನೇ ಇರೋದು.
0: ಹೌದ್ರಾ? ತುಂಬಾ ಖುಷಿ. ಹೌದ್ರಾ? ಓ, ತುಂಬಾ ಖುಷಿ ಆಯ್ತು ನಾಗರತ್ನ ಅವ್ರೆ ನಿಮ್ಮನ್ನ ಮಾತಾಡ್ಸಿದ್ದು. ಏನು ತಿಂಡಿ ಎಲ್ಲ ಮಾಡಿದ್ರಾ?
1: ತಿಂಡಿ ಎಲ್ಲ ಆಯ್ತು ಸರ್, ಊಟ ಸಮಯ ಆಗಿದೆ.
0: ಹೌದ್ರಾ? ಇದೇ ಫಸ್ಟ್ ಕರೆ ಮಾಡಿರೋದು ಅಂತ ಹೇಳಿದ್ರೆ?
1: ಇದೇ ಫಸ್ಟ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ವಿ, ಅದೇ ಒಂದ್ಸಲ ಪ್ರಯತ್ನ ಪಡೋಣ ಅಂತ ಹೇಳಿ ಮಾಡಿದ್ವಿ. ಬೆಳಗ್ಗೆಯಿಂದ ಟ್ರೈ ಮಾಡಿದೆ, ಇವಾಗ ಸಿಕ್ತು ಸರ್.
0: ವಿವಿಧ ಭಾರತಿ ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ತುಂಬಾ ದಿನ ಸರ್, ನಾನು ಅದ್ರ ಜೊತೆನೆ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಆಗಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕೇಳಿದಷ್ಟು ಸಂತೋಷ ಇರಲಿ, ಖುಷಿ ಆಗಿರುತ್ತೆ. ಆಕಾಶವಾಣಿಯಿಂದ
0: ನೀವು ಅಂತರ್ಜಾಲ ವ್ಯವಸ್ಥೆಯಲ್ಲಿ ಬೇರೆ ಕಡೆ ನಿಮ್ಮ ನಿರೀಕ್ಷೆಯ ಅಥವಾ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಇಲ್ಲಿ ಬೇರೆ ಬೇರೆ ನಿಮ್ಮ ನಿರೀಕ್ಷೆಯನ್ನ ಮೀರಿ ಬೇರೆ ಬೇರೆ ಹೊಸ ಹಾಡುಗಳು, ಹಳೆ ಹಾಡುಗಳು ಎಲ್ಲವೂ ಪ್ರಸಾರ ಆಗತ್ತೆ ಅಲ್ವಾ?
1: ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಹಾಡುಗಳೆಲ್ಲ, ಖುಷಿ ಆಗತ್ತೆ. ನಮ್ ಜೊತೆಗಿದ್ದೆ ಅದು ಕೆಲಸ ಮಾಡೋ ಟೈಮ್ ಪಾಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ.
0: ಆಯ್ತು ಆಯ್ತು ನಾಗರತ್ನ ಅವರೇ, ನಿಮ್ಮ ಇಷ್ಟದ ಹಾಡು ಯಾವ್ದು ಈ ಸಮಯ?
1: ಈ ಸಮಯ ನಮಗೆ ದೇವರ ಮನೆಯಲ್ಲಿ ನ್ಯಾಯವೇ ಸಿಗಲಿಲ್ಲ ಅಂತ ಹಾಡಿದೆಯಲ್ಲ ಸರ್.
0: ದೇವರ ವರವನ್ನು ಕೊಟ್ರೆ ಅಂದ್ರೆ?
1: ಅದೆಲ್ಲ ಸರ್, ಇದನ್ನ ನಾವು ಅದು ಕನ್ಫ್ಯೂಸ್ ಅಲ್ಲಿ ಹೇಳಿದೆ. ಇದು ಈ ಹಾಡನ್ನ ಪ್ರಸಾರ ಮಾಡಿ.
0: ಯಾವ ಸಿನಿಮಾದು?
1: ಅದು ಸಿನಿಮಾದ ಹೆಸರು ಗೊತ್ತಿಲ್ಲ ಸರ್, ಒಟ್ಟಿಗೆ ಹಾಡೊಂದು ಪ್ರಸಾರ ಮಾಡಿ.
0: ಆಯ್ತು.
1: ನ್ಯಾಯಮಂದಿರದಲ್ಲಿ ನ್ಯಾಯವೇ ಸಿಗಲಿಲ್ಲ ಅದಿದೆಲ್ಲ.
0: ಆಯ್ತು, ಈ ಸದ್ಯ ದೇವರು ವರವನ್ನ ಕೊಟ್ರೆ ಆ ಹಾಡನ್ನ ಕೇಳೋಣ, ಓಕೆನಾ? ಯಾಕಂದ್ರೆ ದೇವರು ವರ ಕೊಡೋದೇ ಎಲ್ಲರೂ, ನಾವು ವರವನ್ನ ಕೇಳ್ತಾ ಇರ್ತೀವಿ ಆದ್ರೆ ಎಲ್ಲರಿಗೂ ವರ ಸಿಗಲ್ಲ ಅಲ್ವಾ? ಅಕಸ್ಮಾತ್ ಕೊಟ್ರೆ ಏನಾಗತ್ತೆ ಅಂತ ಹಾಡಲ್ಲಿ ಹೇಳ್ತಾ ಹೋಗ್ತಾರೆ.
1: ಆಯ್ತು,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ನಮಸ್ಕಾರ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 12:45:25 ಈ ಸಮಯದಲ್ಲಿ ಅನೇಕ ಗೆಳೆಯರು ಕರೆ ಮಾಡ್ತಾ ಇದ್ದಾರೆ, ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ, ಹಾಗೇನೆ ಇನ್ನು ಕೆಲವರು ಕರೆ ಸಿಕ್ಕಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾ ಬೇಜಾರು ಪಟ್ಕೊಂಡಿದ್ದಾರೆ. ಆದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗತ್ತೆ, ಪ್ರಯತ್ನ ನಿರಂತರವಾಗಲಿ. ಯಾಕೆಂದರೆ ಈ ದಿನ ನೋಡಿ, ಹಲವಾರು ನಮ್ಮ ಗೆಳೆಯರು ಪ್ರಥಮ ಬಾರಿ ಕರೆ ಮಾಡಿ ತುಂಬ ಖುಷಿಪಟ್ಟು ತಮ್ಮ ಇಷ್ಟದ ಗೀತೆಯನ್ನು ಕೇಳಿಕೊಂಡ್ರು. ಹಾಗಾಗಿ ಯಾರು ಎಲ್ಲಿಂದ ಮುಂದಿನ ಕರೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ. ಹಲೋ
1: ಹಲೋ,
0: ಆಕಾಶವಾಣಿ ವಿವಿಧ ಭಾರತಿ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತದೆ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರ?
1: ನಾವು ಹೈದರಾಬಾದ್ಲಿಂದ, ತೆಲಂಗಾಣದಿಂದ ಸರ್.
0: ಹೈದರಾಬಾದ್ ತೆಲಂಗಾಣದಿಂದ. ಯಾವ ನಿಮ್ಮ ಹೆಸರು?
1: ನಮ್ಮ ಹೆಸರು ಬಾಲಾಜಿ ಸರ್.
0: ಬಾಲಾಜಿ, ಬಾಲಾಜಿ ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಟೈಲರ್ ಕೆಲಸ ಮಾಡ್ತೇನೆ ಸರ್, ಲೇಡೀಸ್ ಟೈಲರ್ ಕೆಲಸ.
0: ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಾ?
1: ಅದು ಫಿಲಿಮ್ ಹೆಸರು ಗೊತ್ತಿಲ್ಲ ಸರ್ ನನ್ಗ. ಅದು ವಿಷ್ಣುವರ್ಧನ್, ಅದು ಓ ಮೇಘಗಳೇ ಬಾಗಿಲಲ್ಲಿ ಚಂದ್ರಮುಖಿ, ಓ ಚಂದ್ರಮುಖಿಯೇ ಸೋದರಿಯೇ ಪ್ರೇಮ ಸಖಿ ಅಂತ.
0: ಪುರಾಣ ಸಖಿ.

0: ಹೌದ್ರಾ?
1: ಅಲ್ಲಿ ಸಿನಿಮಾ ಹೆಸರು ಗೊತ್ತಿಲ್ಲ ಸರ್ ನನ್ಗ. ಪದ ಚಲೋ ಇರ್ತದ ಸರ್ ಅದು.
0: ಹೌದ್ರಾ? ಆಯ್ತು ಆಯ್ತು. ಯಜಮಾನ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ
1: ಮಾಡಿಲ್ಲಂದ್ರೆ ಇದು ಇದು ಇನ್ನೊಂದಾದ
0: ಯಾವ ಹಾಡು ದಯವಿಟ್ಟು ಹೇಳಿ.
1: ಅದು ದಿಗ್ಗಜಾರು.
0: ಹಾ ಹಾ, ಅದರಲ್ಲಿ
1: ವಿಷ್ಣುವರ್ಧನ ಅಂಬರೇಶ.
0: ಹೌದು ಹೌದು.
1: ಓ ಗೆಳೆಯ
0: ಆ ಹಾಡು ಇಷ್ಟನಾ?
1: ಅದನ್ನ ಇಷ್ಟ ಸರ್.
0: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಇತ್ತೀಚೆಗೆ ಕರೆ ಮಾಡಿದ್ರ ಬಾಲಾಜಿ?
1: ಡಿಸೆಂಬರ್ದಾಗ ಮಾಡಿನ ಸರ್ ನಾನು, ವೈಕುಂಠ ಏಕಾದಶಿ ಇತ್ತಲ್ಲ ಅವಾಗ ಅವತ್ತು ಮಾಡಿದ್ ನೋಡು.
0: ಅವತ್ ಕರೆ ಮಾಡಿದ್ರಿ. ಆಯ್ತು. ಈ ಹಾಡು ಯಾರಿಗೋಸ್ಕರ? ನಿಮ್ಗೋಸ್ಕರನೇನ ಅಥವಾ ನಿಮ್ ಗೆಳೆಯರಿಗೋಸ್ಕರ?
1: ಇಲ್ಲ ಸರ್, ನಾನೊಂದೇ ನಿಮ್ ರೇಡಿಯೋ ವಿವಿಧ ಬೆಂಗಳೂರು ವಿವಿಧ ಭಾರತ ಸ್ಟಾಫ್ ಎಲ್ಲರಿಗೆ
0: ಎಲ್ಲಾ ಕೇಳೋರ್ಗೋಸ್ಕರ
1: ಡೆಡಿಕೇಟ್ ಮಾಡ್ತ.
0: ಕನ್ನಡ ಕಲಿತಾ ಇದ್ದೀರಾ ಈಗ?
1: ನನ್ಗ ಸ್ವಲ್ಪ ಸ್ವಲ್ಪ ಬರ್ತದೆ ಸರ್.
0: ಹೇಗ್ ಕಲ್ತ್ಕೊಂಡ್ರಿ?
1: ನನ್ನ ತಾಯಿಯವ್ರದ್ದು ಕರ್ನಾಟಕ ಸರ್, ಯಾದಗಿರಿ.
0: ನಿಮ್ ತಾಯಿಯವ್ರದ್ದು ಕರ್ನಾಟಕ, ನಿಮ್ದು ಆಂಧ್ರ ತೆಲಂಗಾಣ?
1: ಅಮ್ಮ ಅಮ್ಮನವ್ರದ್ದು ಕರ್ನಾಟಕ.
0: ಆಯ್ತು.
1: ಅಲ್ಲಿ ಸಣ್ಣವಾಗ ಅಲ್ಲಿ ಇರ್ತಿದ್ದೆ ನಾನು, ಸ್ವಲ್ಪ ಸ್ವಲ್ಪ ಕಲ್ಸಿನಿ.
0: ಆಯ್ತು, ಒಳ್ಳೇದಾಗ್ಲಿ, ಇನ್ನು ಚೆನ್ನಾಗಿ ಕಲಿಯುವಂತಾಗ್ಲಿ. ಮುಂದೆ ಇನ್ನು ಮುಂದೆ ಕರೆ ಮಾಡುವಾಗ ಇನ್ನಷ್ಟು ಸೂಪರ್ ಆಗಿ ಸಖತ್ತಾಗಿ ನೀವು ಕನ್ನಡವನ್ನ ಮಾತನಾಡುವಂತೆ ಆಗ್ಲಿ ಅಂತ ಹೇಳ್ತಾ.
1: ನಿಮ್ಮ ಮಾಡಿನ ಸರ್, ಎರಡ್ ಮೂರು ಐದಾರು ಸಾರ್ ಮಾಡಿನಿ
0: ಕರೆ ಮಾಡಿದ್ರಾ?
1: ಮಾಡಿನಿ, ಮಾತಾಡ ಚಂದು ಮೇಡಮ್
0: ಮಾತಾಡಿದ್ರಾ? ಓಕೆ, ಆಯ್ತು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ.
1: ನಿಮ್ಮ ಹೆಸರು ಸರ್?
0: ನಮಸ್ಕಾರ, ಸುನಿಲ್ ಅಂತ.
1: ಸುನಿಲ್ ಸರ್, ನಮಸ್ತೆ ಸರ್.
0: ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಅನೇಕ ಗೆಳೆಯರ ಕರೆಗಳು, ಹಾಗೆಯೇ ಇವತ್ತು ಹಲವಾರು ಹೊಸ ಕೇಳುಗರು ಕರೆ ಮಾಡಿದರು. ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇನ್ನು ಕೊನೆಯ ಗೀತೆ ಕಲ್ಟ್ ಚಿತ್ರದ್ದು.

ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಹಲವಾರು ಗೆಳೆಯರು ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಕೇಂದ್ರ ಸರ್ಕಾರದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ದೇಶದ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನು ಮುಖ್ಯವಲ್ಲ ಎಂದು ಹೇಳಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಷರತ್ತುಗಳು ಇಲ್ಲದೆ ನೀಟ್ ಚರ್ಚೆ ಮುಂದುವರೆಸಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿರುವ ಗ್ಲೋಬಲ್ ಸಿಎಸ್ಆರ್ ಸಮ್ಮೇಳನ 2026 ಉದ್ಘಾಟಿಸಿದರು. ಹಸಿರು ಹೈಡ್ರೋಜನ್ ವಲಯದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಭಾರತವು ಮುಂಚೂಣಿಯಲ್ಲಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಖಾತೆ ಸಚಿವ ಶ್ರೀಪಾದ ಎಸ್ಒ ನಾಯಕ್ ತಿಳಿಸಿದ್ದಾರೆ. ಸಿಂಧು ಜಲ ಒಪ್ಪಂದದ ಕುರಿತು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಹೇಳಿಕೆಗಳನ್ನು ಭಾರತ ತಿರಸ್ಕರಿಸಿದೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಇಸ್ಲಾಮಾಬಾದ್ ಪ್ರಚೋದಿಸುತ್ತಿರುವಾಗ ಅದನ್ನು ನಿರೀಕ್ಷಿಸಲಾಗುವುದಿಲ್ಲ ಎಂದು ತಿಳಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮನಿಲಾದಲ್ಲಿ ಇಂದು ಬ್ರೂನಿಯಾ ವಿದೇಶಾಂಗ ಸಚಿವ ಪ್ರಿನ್ಸ್ ಅಬ್ದುಲ್ ಮತೀನ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ ಹೆಚ್ಚಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಕೃತಕ ಬುದ್ದಿಮತ್ತೆ, ಡ್ರೋನ್ಗಳು ಮತ್ತು ಡಿಜಿಟಲ್ ನಾವೀನ್ಯತೆ ತಂತ್ರಜ್ಞಾನ ಕುರಿತಂತೆ ಮಾತುಕತೆ ನಡೆಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ

ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ 4 ಸ್ಥಳೀಯ ತಂತ್ರಜ್ಞಾನಗಳನ್ನು ಕೈಗಾರಿಕೆಗಳಿಗೆ ವರ್ಗಾಯಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸ್ಪಷ್ಟಪಡಿಸಿದೆ. ವಿಶ್ವದ ಪ್ರತಿಷ್ಠಿತ ಕ್ರೀಡಾಕೂಟಗಳಲ್ಲಿ ಒಂದಾದ ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಸ್ಕಾಟ್ಲೆಂಡ್ನ ಗ್ಲಾಸ್ಕೋ ನಗರದಲ್ಲಿ ಆರಂಭವಾಗಲಿದೆ. ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಮತ್ತು ವೆಯ್ಟ್ಲಿಫ್ಟಿಂಗ್ ತಾರೆ ಮೀರಾಬಾಯಿ ಚಾನು ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಇನ್ನೀಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗೀತೆಯೊಂದನ್ನ. ಯಾವ ಚಿತ್ರ ಅಂತ ನೀವು ಕೇಳೋದಾದ್ರೆ, ಕಾವ್ಯ ಚಿತ್ರದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
3: ಸಮಯ 1:10 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಲಿದ್ದೀರಿ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟ್ರಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11 ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ಧ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ

0: ಪ್ರತಿಭಟನೆ ಮುಂದುವರಿಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು. ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ದವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆ ಇಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಫೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಫೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ ಮ್ಯಾನ್ಮಾರ್, ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ.ಎಸ್.ಜೈಶಂಕರ್ ಹೇಳಿದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936ರ June 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು, ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯುಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 4:30 ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಒಂದು ಗಂಟೆ 21:25 ಈ ಸಮಯ ಗೇಮ್ ಶೋ ಕಾರ್ಯಕ್ರಮದ್ದು. ಇವತ್ತಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಡು ಅಂದರೆ ನಮ್ಮ ಊರು, ನಮ್ಮ ನಾಡು, ನಮ್ಮ

0: ಭಾಷೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ, ಅಂದರೆ ನೀವು ಯಾವ ಊರಲ್ಲಿರ್ತೀರಿ ಅಥವಾ ಯಾವ ಒಂದು ಜಾಗದಲ್ಲಿ ನೆಲೆಸಿದ್ದೀರಿ ಅಥವಾ ಯಾವ ಸ್ಥಳದಿಂದ ನೀವು ಯಾವ ಸ್ಥಳಕ್ಕೆ ಬಂದಿದ್ದೀರಿ, ನಿಮ್ಮ ಮೂಲ ಸ್ಥಳ ಯಾವುದು, ಹಾಗೆಯೇ ಅದರ ವಿಶೇಷತೆ ಏನು, ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಇರುತ್ತೆ. ಹಾಗಾಗಿ ಆ ಬಗ್ಗೆ ನೀವು ನಿಮ್ಮದೇ ಮಾತಿನಲ್ಲಿ ನಿಮ್ಮದೇ ಪದಗಳ ಜೊತೆಗೆ ನಮ್ಮ ಜೊತೆಗೆ ಮಾತನಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಸಮಯದಲ್ಲಿ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802270788, ಹಾಗೆಯೇ 0802226157, ಮತ್ತೊಂದು ದೂರವಾಣಿ ಸಂಖ್ಯೆ 0802237799. ಈ ಮೂರು ಸಂಖ್ಯೆಗೆ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನೀವು ಮಾತನಾಡಬಹುದು. ಹಾಗೆಯೇ ನಿಮ್ಮ ಊರು ಯಾವುದು, ಊರಿನ ವೈಶಿಷ್ಟ್ಯ ಏನು, ಅದರ ಬಗ್ಗೆ ಒಂದಷ್ಟು ನಿಮ್ಮದೇ ಮಾತಿನಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಎಲ್ಲ ಕೇಳುಗರು ಅದನ್ನು ಕೇಳ್ತಾ ಖುಷಿ ಪಡಬಹುದು, ಯಾಕೆಂದರೆ ಪ್ರತಿಯೊಂದು ಊರಿನ ಬಗ್ಗೆ ಅವರಿಗೆ ಗೊತ್ತಿರೋಷ್ಟು, ಅಂದರೆ ಆ ಊರಿನ ಮೂಲ ಸ್ಥಳೀಯರಿಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಅದರ ವಿಶೇಷತೆ ಎಲ್ಲವನ್ನು ನೀವು ತಿಳಿಸಬಹುದು ಈ ಕಾರ್ಯಕ್ರಮದಲ್ಲಿ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ.
1: ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
2: ಹೌದೇನಪ್ಪ,

0: ನಮ್ಮ ನಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮೊದಲ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನಾನು ಬಿ ಎನ್ ಭರತ್ ಅಂತ, ಭರತನಗರ ಬೆಂಗಳೂರಿನಿಂದ.
0: ಬಿ ಎನ್ ಭರತ್, ಸಂದೇಶಗಳನ್ನ ಕಳಿಸ್ತಾ ಇರ್ತೀರಲ್ವಾ ಭರತ್?
1: ಹಾ, ಕಳಿಸ್ತಾ ಇರ್ತೀನಿ.
0: ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಿ?
1: ಹಾ, ಕೇಳ್ತಾ ಇರ್ತೀನಿ.
0: ಬೆಂಗಳೂರಿನಿಂದ ಕರೆ ಮಾಡಿದ್ರಾ?
1: ಈಗ ಬೆಂಗಳೂರಿಂದ ಕರೆ ಮಾಡಿದ್ದೀನಿ. ನಾನು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ.
0: ವಿಟ್ಲ ಅನ್ನುವಂತಹ ಊರಿನ ಬಗ್ಗೆ ಮಾತನಾಡ್ತೀರಿ?
1: ಹೌದೌದು. ಕಾರಣ ಏನು ಅಂದ್ರೆ, ನಮ್ಮ ತಂದೆಯವರ ಆರೋಗ್ಯ ಇಲಾಖೆಯಲ್ಲಿ ಅಧಿಕಾರಿ ಆಗಿದ್ರು. ಆಗ ಪ್ರತಿ 2-3 ವರ್ಷಕ್ಕೆ ಒಂದ್ಸಲ ಬೇರೆ ಬೇರೆ ಊರುಗಳಿಗೆ ವರ್ಗ ಆಗಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ವಿದ್ಯಾಭ್ಯಾಸ ಕೂಡ ಬೇರೆ ಬೇರೆ ಊರಲ್ಲಿ ಆಯ್ತು. ಆಗ ಈ ವಿಟ್ಲದಂತ ಊರಲ್ಲಿ ಕೂಡ ನಮಗೆ ವಾಸ ಇರುವಂತ ಒಂದು ಅವಕಾಶ ಒದಗಿ ಬಂದಿತ್ತು. ಹಾಗೆ ಇವತ್ತು ನಾನು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ವಿಟ್ಲದ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ.
0: ಮಾತಾಡಿ ಮಾತಾಡಿ, ಶುರು ಮಾಡಿ.
1: ವಿಟ್ಲ ಅಂತೇಳುವ ಊರು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ತಾಲೂಕು ಕೇಂದ್ರ ಬಂಟ್ವಾಳದಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿ ಇದೆ. ವಿಟ್ಲದ ವೈಶಿಷ್ಟ್ಯ ಏನು ಅಂದ್ರೆ, ಇಲ್ಲಿ ಒಂದು ಪುರಾತನವಾದ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ, ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ವರ್ಷಾವಧಿ ಜಾತ್ರೆ ಆಗ್ತಾ ಇರುತ್ತೆ. ಅಲ್ಲಿ ಇರುವಷ್ಟು ವರ್ಷವೂ ನಾವು ಆ ಜಾತ್ರೆಗೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಪಾಂಡವರು ತಮ್ಮ ಅಜ್ಞಾತವಾಸ ಕಾಲದಲ್ಲಿ ಅಲ್ಲಿ ಇದ್ರು ಅಂತ ಹೇಳಿ ಒಂದು ನಂಬಿಕೆ ಇದೆ. ಆಗ ಭೀಮ ಅಲ್ಲಿ ಶಿವಲಿಂಗಗಳಿಗೆ ಪೂಜೆ ಮಾಡ್ತಾ ಇದ್ದ ಅಂತ ಹೇಳಿ ನಂಬ್ತಾರೆ. ಹಾಗೆ ಊರ ಹೊರಗೆ ಒಂದು ಕಳಂಜಿ ಮಲೆ ಅಂತ ಗುಡ್ಡ ಕಾಡು ಇದೆ. ಅಲ್ಲಿ ಒಂದು ಗುಹೆ ಇದೆ, ಅದಕ್ಕೆ ಬಕಾಸುರನ ಗುಹೆ ಅಂತ ಹೇಳ್ತಾರೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಸ್ನೇಹಿತರ ಜೊತೆ ಅಲ್ಲಿ ಗುಹೆಗೆಲ್ಲ ಹೋಗಿದ್ದೆ ನಾನು. ಹಾಗೆ ಇನ್ನು ವಿಟ್ಲದಲ್ಲಿ ಬೇರೆ ಮುಖ್ಯ ಅಂಶಗಳು ಅಂದ್ರೆ, ಒಂದು ಸ್ವಚ್ಛ ಕೆರೆ ಇದೆ, ಅದಕ್ಕೆ ಕೋಟಿ ಕೆರೆ ಅಂತ ಹೇಳ್ತಾರೆ. ಅಲ್ಲಿ ಮಕ್ಕಳು ಈಜೆಲ್ಲ ಕಲಿತಾರೆ. ಅದೇ ರೀತಿಯಲ್ಲಿ ಈಜು ಸ್ಪರ್ಧೆಗಳು ಕೂಡ ಅಲ್ಲಿ ನಡೀತಾ ಇರ್ತದೆ. ಇನ್ನು ವಿಟ್ಲದಲ್ಲಿ ನೋಡತಕ್ಕಂತ ಬೇರೆ ಸ್ಥಳಗಳು ಅಂದ್ರೆ, ಅಲ್ಲಿ ಬಹಳ ಹಳೆಯ ಒಂದು ಜೈನರ ಬಸದಿ ಇದೆ, ಅದು ನವಿಲಿನ ಆಕಾರದಲ್ಲಿದ್ದು ನೀಲಿ ಬಣ್ಣದಲ್ಲಿದೆ. ಅದನ್ನು ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ನೋಡ್ತಾ ಇರ್ತಾರೆ. ಇನ್ನು ವಿಟ್ಲದಲ್ಲಿ ಒಂದು ಕೇಂದ್ರೀಯ CPCRI ಅಂದ್ರೆ ಅಡಿಕೆ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಕೂಡ ನಾವು ಚಿಕ್ಕವರಿರುವಾಗೆಲ್ಲ ಹೋಗ್ತಾ ಇದ್ವಿ. ಇದಲ್ಲದೆ ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ವಿಟ್ಲದ ಸಮೀಪದಲ್ಲಿ ಲೋಕಸೇವಾ ಶಿಕ್ಷಣ ಸಂಸ್ಥೆ ಇದೆ, ಅದು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಹೆಸರುವಾಸಿಯಾಗಿದೆ. ಇದಿಷ್ಟು ಮೂಲವಾಗಿ ವಿಟ್ಲದ ಬಗ್ಗೆ ಪರಿಚಯ.
0: ನೀವು ಎಷ್ಟು ವರ್ಷ ಇದ್ರಿ
1: ಅಲ್ಲಿ? ನಾವು ಒಂದು 5-6 ವರ್ಷ ಇದ್ವಿ. ನಾವು
0: ಸಾಕಷ್ಟು ಅನ್ವೇಷಣೆ ಮಾಡಿದಿರಿ 5-6 ವರ್ಷದಲ್ಲಿ ಅಲ್ವಾ?
1: ಹಾ ಹೌದು.
0: ಅಂದ್ರೆ ಯಾವ ವರ್ಷದಲ್ಲಿ ನಿಮಗೆ, ಅಂದ್ರೆ ನಿಮ್ಗೆ ಯಾವ ವಯಸ್ಸಿನಲ್ಲಿದ್ರಿ ನೀವು? ಶಾಲಾ ದಿನಗಳ, ಕಾಲೇಜ್ ದಿನಗಳ?
1: ಶಾಲೆ ಹೈಸ್ಕೂಲ್ ಅಲ್ಲಿ ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ಇದ್ದದ್ದು. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಅಥವಾ ಎಲ್ರಿಗೂ ಗೊತ್ತಿರುವ ಹಾಗೆ, ನಮ್ಮ ಚಿಕ್ಕವರಾಗಿದ್ದಾಗ ನೆನಪುಗಳು ಬಹಳಷ್ಟು ಹಸಿರಾಗಿರ್ತದೆ.
0: ಹೌದು ಹೌದು.

0: ಆಮೇಲೆ ಅದರ ನಂತರ ಕೂಡ ನಾವು ಪತ್ರಿಕೆಯಲ್ಲಿ ಆಗಾಗ ಅಲ್ಲಿಯ ಊರಿನ ವಿಷಯಗಳನ್ನು ಕೇಳುವಾಗ ಓದುವಾಗ ಇನ್ನಷ್ಟು ನಮಗೆ ಆಸಕ್ತಿ ಬರುತ್ತೆ. ನಮ್ಮ ತಂದೆಯವರು ಈ ತರ ಬೇರೆ ಬೇರೆ ಊರಿಗೆ ವರ್ಗಾಗಿ ಹೋಗ್ತಿದ್ದಾಗೆ ನಾನು ಕೂಡ ಮುಂದೆ ಬ್ಯಾಂಕಿಗೆ ಸೇರಿದ ಮೇಲೆ ಬ್ಯಾಂಕ್ ಅಲ್ಲಿ ಅಧಿಕಾರಿಯಾಗಿ ಹೀಗೆ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದೆ. ನಮ್ಮ ನಾಡು ಕರ್ನಾಟಕದಲ್ಲಿ ಹೀಗೆ ಬಹಳಷ್ಟು ಊರುಗಳಿಗೆ ಹೋಗಿ ಅಲ್ಲಿಯ ಎಲ್ಲ ಊರುಗಳಲ್ಲಿ ಭಾಷೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತದೆ.
1: ಹೌದು,
0: ಭಾಷೆ ಬಗ್ಗೆ ಆಗ್ಲಿ ಅಥವಾ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಜನರ ಅವರ ವ್ಯವಹಾರಗಳು ಇದೆಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ.
1: ಹೌದು,
0: ಆದ್ರೆ ಕೊನೆಗೆ ನಾವೆಲ್ಲರೂ ಭಾರತೀಯರು, ಕನ್ನಡಿಗರು ಅಂತ. ಹೌದು,
1: ನಾವೆಲ್ಲರೂ ಭಾರತೀಯರು ಕನ್ನಡಿಗರು ಅನ್ನುವ ಹೆಮ್ಮೆ ಹಿರಿಮೆ ನಮಗಿದ್ದೇ ಇರುತ್ತೆ ಅಲ್ವಾ.
0: ಈ ಕಾರ್ಯಕ್ರಮ ಕೂಡ ಆಗಿ ನಮ್ಮ ನಾಡು ಕಾರ್ಯಕ್ರಮ ಬಹಳ ಇಷ್ಟ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಸ್ಥಳ ಗೊತ್ತಿರದ ಇದ್ದಂತ ಬಹಳಷ್ಟು ಸ್ಥಳಗಳು ಇದ್ದೇ ಇರ್ತವೆ.
1: ನೋಡಿ, ವಿಟ್ಲ ಬಗ್ಗೆ ನಮಗೆ ಖಂಡಿತ ಗೊತ್ತಿರಲಿಲ್ಲ, ಇವತ್ತು ಭರತ್ ಅವರು ಪರಿಚಯ ಮಾಡಿಕೊಟ್ರು. ಈಗ ನಿಜವಾಗ್ಲೂ ಬಕಾಸುರನ ಕೆರೆ ಅಂತ ಹೇಳಿದ್ರೆ ಅಲ್ಲಿ ಬಕಾಸುರನ ಗುಹೆ, ಸೊ ಆ ಅಂದ್ರೆ ಅಲ್ಲಿ ಇದ್ದ ಅಂತ ಪುರಾವೆಗಳಿದೀವ.
0: ಅಂದ್ರೆ ಒಂದು ಒಂದು ಈ ಭೀಮ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದ ಅಂತ ಹೇಳುವ ಕಾರಣ ಅದು ಒಂದು ನಂಬಿಕೆ ಇದೆ. ಅದೇ ರೀತಿ ಈ ಗುಹೆ ಇದ್ದದು ಅಂತ ಹೇಳಿಕೊಂಡು ಅಲ್ಲಿ ಒಂದು ದೊಡ್ಡ ಬಾವಿ ರೀತಿಯಲ್ಲೇ ಇದೆ, ಅದು ದೊಡ್ಡ ಬಾವಿ ಅಂದ್ರೆ ಸ್ವಲ್ಪ ಹೊಂಡ ಇದೆ. ಸೊ ಅದನ್ನು ನೋಡ್ಬೇಕಾದ್ರೆ ಅಥವಾ ಕೆಲವು ಸಲ ಏನಾದ್ರೆ ಕಾಲದಿಂದ ಕಾಲಕ್ಕೆ ಬಾಯಿಂದ ಬಾಯಿಗೆ ಹೋಗ್ತಾ ಇದ್ದು ದೊಡ್ಡದನ್ನು ನೋಡಿ ಬಕಾಸುರನ ಗುಹೆ ಅಂತ ಆತರನು ಬಂದಿರಬಹುದು
1: ಬಂದಿರಬಹುದು
0: ಆತರ. ಬಟ್ ಅದನ್ನು ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಬಕಾಸುರನ ಗುಹೆ ಅಂತ ಹೇಳ್ತಾರೆ.
1: ಆಯ್ತು ಭರತ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಸಾಕಷ್ಟು ಮಾಹಿತಿ ಜೊತೆಗೆ ವಿಷಯವನ್ನ ವಿಟ್ಲ ಬಗ್ಗೆ ನಮಗ್ ತಿಳಿಸಿದ್ರಿ. ಯಾರೆಲ್ಲ ವಿಟ್ಲ ಇಂದ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಅವ್ರಿಗೆ ಇನ್ನಷ್ಟು ಖುಷಿಯಾಗಿರತ್ತೆ. ಅವ್ರ ಪರವಾಗಿ ಪ್ರತಿನಿಧಿಯಾಗಿ ನೀವು ಒಂದಷ್ಟು ಮಾಹಿತಿಯನ್ನ ಕೊಟ್ರಿ ಅಲ್ವಾ. ಇನ್ನು ಒಂದು ಕಡೆಯ ಪ್ರಶ್ನೆ, ಒಂದೇ ಸಾಲಲ್ಲಿ ಉತ್ತರ ಕೊಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಪ್ರೇಕ್ಷಣೀಯ ಸ್ಥಳಗಳು, ಸಾಕಷ್ಟು ಸ್ಥಳಗಳು ನಮಗೆ ಗೊತ್ತೇ ಇರೋದಿಲ್ಲ. ಆದರೆ ಅದಕ್ಕೆ ಕೆಲವು ಸಾರಿ ನಾವು ಹೋಗೇ ಇರಲ್ಲ, ಆದರೆ ಬೇರೆ ರಾಜ್ಯಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಂತ ಅಂದ್ಕೋತಾ ಇರ್ತೀವಿ. ಆ ಸ್ಥಳಗಳನ್ನು ಯಾವಾಗಲೂ ಪ್ರಶಂಸೆ ಮಾಡ್ತಾ ಇರ್ತೀರಿ, ಈ ಬಗ್ಗೆ ಏನಂತೀರಿ?
0: ಒಂದೇ ಮಾತಲ್ಲಿ ಹೇಳುದಾದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ.
1: ಹೌದು
0: ಹೌದು, ನಮ್ಮ ನೀವು ಸರಿಯಾಗಿ ಹೇಳಿದರೆ ನಮ್ಮಲ್ಲಿ ಬಹಳಷ್ಟು ಬೇರೆ ರಾಜ್ಯ ಬಿಡಿ ಬೇರೆ ದೇಶಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರೆ. ನಮ್ಮ ಊರಿನ ಸುತ್ತಮುತ್ತ ಖಂಡಿತ ಎಲ್ಲರೂ ನೋಡಿರೋದು. ನಾನಂತೂ ಕರ್ನಾಟಕದ ಎಲ್ಲ ಸ್ಥಳವನ್ನು ನೋಡಿಲ್ಲ, ಎಷ್ಟೋ ಸ್ಥಳಗಳು ಇನ್ನೂ ನೋಡಬೇಕಾಗಿದೆ. ಸಾಮಾನ್ಯವಾಗಿ ಸಾಕಷ್ಟು ನೋಡಿದ್ರು ಕೂಡ ನೋಡದೇ ಇರುವ ಸ್ಥಳಗಳು ಬಹಳಷ್ಟು ಇದೆ. ಖಂಡಿತ ಆಸಕ್ತಿ ಇದೆ, ಕೆಲವು ಬಹಳಷ್ಟು ಸ್ಥಳಗಳಿಗೆ ಹೋಗ್ಬೇಕು ಅಂತ ಆಸಕ್ತಿ ಖಂಡಿತ ಇದ್ದೇ ಇದೆ.
1: ಆಯ್ತು,
0: ಎಲ್ಲರೂ ಕೂಡ ಈ ತರ ಮಾಡಿದ್ರೆ ಇನ್ನಷ್ಟು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬಹುದು.
1: ತುಂಬಾ ಖುಷಿ ಆಯ್ತು ಭರತ್ ನಿಮ್ಮನ್ನ ಮಾತಾಡಿಸಿದ್ದು. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ, ಖುಷಿ ಖುಷಿಯಾಗಿರಿ. ನಮಸ್ಕಾರ. ಇದಾಗಿತ್ತು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಭರತ್ ಅವರು ಮಾತಾಡಿದ್ರು. ಇನ್ನೂ ಸಮಯ ಇದೆ, ನೀವು ಸಹ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು, ನಿಮ್ಮ ಊರಿನ ಬಗ್ಗೆ ಅದರ ವಿಶೇಷತೆ ಬಗ್ಗೆ ತಿಳಿಸಬಹುದು.

0: ನಮ್ಮ ನಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಗೀತಾ ಜೋಶಿ ಕಲಬುರ್ಗಿಯಿಂದ ಮಾತಾಡ್ತಾ ಇದ್ದೀನಿ.
0: ಗೀತಾ ಜೋಶಿ ಅವರು ಕಲಬುರ್ಗಿಯಿಂದ. ಬಹುತೇಕ ನಿಮ್ಮ ಸಂದೇಶಗಳು ಆಗಾಗ್ಗೆ ಬರ್ತಾನೆ ಇರುತ್ತೆ ಅಲ್ವಾ?
1: ಹೌದು, ಮಾಡ್ತಾ ಇರ್ತೀನಿ.
0: ಹೇಗಿದ್ದೀರಾ ಗೀತಾ ಅವರೇ?
1: ಚೆನ್ನಾಗಿದ್ದೀರಿ.
0: ತಿಂಡಿ ಮಾಡಿ ಊಟಕ್ಕೆ ಸಿದ್ಧರಾಗಿದ್ದೀರಾ ಅಥವಾ ಊಟನು ಮುಗಿಸಿದ್ರಾ?
1: ಇಲ್ಲ ಇಲ್ಲ, ಅಡಿಗೆ ಮಾಡ್ತಾನೆ ನೋಡ್ತೇವೆ. ನಮ್ಗೆ ಎಷ್ಟು ಹೆಣ್ಮಕ್ಳಿಗೆ ಇನ್ನೊಂದು ವಿಷಯ ಹೇಳಕ್ ಬಯಸ್ತೀನಿ. ಇವತ್ತು ರಾಷ್ಟ್ರೀಯ ಪ್ರಸಾರ ದಿನ ಅಲ್ವಾ, ಅದ್ರ ಕೂಡ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನೀವು ಪ್ರಸಾರ ಮಾಡೋರು, ನಾವು ಕೇಳೋರು. ಹೀಗಾಗಿ ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ರುದ್ರಮೂರ್ತಿ ಅವರೇ, ನಾವು ಒಂದ್ ಕಡೆ ರೇಡಿಯೋ ಕೇಳ್ತಾ ಎಷ್ಟೋ ಕೆಲಸಗಳನ್ನ ಮಾಡ್ಬೋದು ನಾವು.
0: ಹೌದು ಹೌದು,
1: ಸ್ಪೆಷಲ್ ಹೆಣ್ಮಕ್ಳಿಗೆ ಬಹಳ ಅನುಕೂಲ. ಹೀಗಾಗಿ ಎಷ್ಟೋ ವಿಷಯಗಳನ್ನ ನಾವು ಕಲಿತಾ ಇರ್ತೀವಿ. ಆಮೇಲೆ ಪಾರ್ಟಿಸಿಪೇಟ್ ಮಾಡೋ ಮೊದ್ಲೇನ ಹೆದರಿಕೆ ಬರ್ತಾ ಇತ್ತು ಮಾತಾಡ್ಬೇಕಂದ್ರೆ. ಈಗ ಎಷ್ಟು ನನಗೆ ಅವಕಾಶ ಮಾಡಿದ್ರೆ, ಎಷ್ಟು ಚೆನ್ನಾಗಿ ನನಗೆ ಧೈರ್ಯ ಬಂದ್ರೆ ಅಂದ್ರೆ ಅದು ಒಂಥರ ಖುಷಿ ಆಗುತ್ತೆ ಈ ಟೈಮಲ್ಲಿ ಹೇಳಕ್ಕೆ. ಆಮೇಲೆ ವಿಷಯಕ್ಕೆ ಬರೋದಾದ್ರೆ, ಇಳಕಲ್ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ, ಅದು ನನ್ನ ತಾಯಿ ತವರೂರು.

0: ಆ ಊರಿನ ಬಗ್ಗೆ ತಿಳಿಸ್ಕೊಡ್ತೀರಾ ಇವತ್ತು?
1: ಹೌದು ಹೌದು. ಸುಮಾರು ಜನಕ್ಕೆ ಇಳಕಲ್ ಸೀರೆ ಬಗ್ಗೆ ಗೊತ್ತಿದೆ. ಆಮೇಲೆ ಕೆಲವೊಂದು ಚಲನಚಿತ್ರಗಳಲ್ಲಿ ಕೂಡ ಹಾಡು ಪ್ರಸಾರ ಇದೆ, ಆ ಹಾಡನ್ನು ಕೇಳಿದೀವಿ ನಾವು. ಹೀಗಾಗಿ ಇಳಕಲ್ ನಲ್ಲಿ ಹೆಚ್ಚಾನ್ ಹೆಚ್ಚು ಜನ ಸುಮಾರು ಜನ ನೇಕಾರರು ಇದ್ದಾರೆ. ಅದು ಪ್ರಮುಖ ಕಟ್ಟಬಹುದು, ಆಮೇಲೆ ಕೈಮಗ್ಗದ ಆ ಊರಿಂದು. ಹೀಗಾಗಿ ವಿಶಿಷ್ಟವಾದ ಒಂದು ಸೀರೆ ನೇತಾರೆ. ಅದು ದೇವಾಲಯ ವಿನ್ಯಾಸ ಇರುತ್ತೆ ಆ ಸೀರೆಯಲ್ಲಿ. ಅಂದ್ರೆ ಅದಕ್ಕೆ ಹೆಸರು ಏನಂದ್ರೆ ಚಿಕ್ಕಿ ಪಾರಸ್ ಬಾರ್ಡರ್ ಅಂತ. ಅದು ತುಂಬಾ ವಿಶಿಷ್ಟವಾದ. ಆಮೇಲೆ ನೋಡಿ ಇವಾಗ ಎಷ್ಟು ಫ್ಯಾಷನ್ ಆಗಿದೆ ಅಂದ್ರೆ, ಮೊದ್ಲು ಬರೀ ಹಳ್ಳಿಗಳಲ್ಲಿ ಮಾತ್ರ ಉಡ್ತಾ ಇದ್ರು ಇಳಕಲ್ ಸೀರೆ ಅಂದ್ರೆ. ಇವಾಗ ಒಂಥರ ಏನಂತಾರೆ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ನೋಡಿ, ಆ ತರ ಮತ್ತೆ ಪುನರ್ಬಳಕೆ ಆಗ್ತಾ ಇದೆ ಹಳೇದು. ಹೀಗಾಗಿ ಟೊಪ್ಪಿಗೆ ಸೀರೆ ಅಂತಂತೂ ಮಾಡ್ತಾರೆ, ಬಹಳ ತುಂಬಾ ಚೆನ್ನಾಗಿ ನೇತಾರೆ. ಆಮೇಲೆ ದೇಶ ವಿದೇಶಗಳಲ್ಲಿ ಕೂಡ ಆ ಸೀರೆ ರಫ್ತು ಆಗ್ತಾ ಇದೆ ನಮ್ಮ ಇಳಕಲ್ ಸೀರೆ. ಹೀಗಾಗಿ ಅದು ಹತ್ತಿಯಿಂದ ಮತ್ತಂದ್ರೆ ಕೃತಕ ರೇಷ್ಮೆಯಿಂದ ಕೂಡ ನೇಯ್ತಾರೆ. ಅದು ಟೋಪಿ ಅಂತಾರೆ, ಅಂದ್ರೆ ಚೆರಗಿನ ಭಾಗಕ್ಕೆ ಏನ್ ಬರ್ತಲ್ಲ ಅದೊಂದು, ಅದ್ರದ್ದು ರಚನೆನೇ ಬೇರೆ ಇರ್ತದೆ. ವಿನ್ಯಾಸ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈಗ ಎಷ್ಟು ನಾವು ಇಳಕಲ್ಗೆ ಹೋಗ್ಬೇಕಂತಿಲ್ಲ ಈಗ, ಅಂದ್ರೆ ಈಗ ಪ್ರಮುಖ ಘಟ್ಟಗಳಲ್ಲಿ ಆನ್ಲೈನ್ ಆಗಿದೆ, ಬೇರೆ ಬೇರೆ ತರದಲ್ಲಿ ಎಲ್ಲ ನಾವ್ ಎಲ್ಲಿ ಇದ್ದಲ್ಲಿಯೂ ಸರ್ ಇಳಕಲ್ ಸೀರೆಗಳು ಬರ್ತವೆ. ಹೀಗಾಗಿ ಒಂದ್ಸರ್ತಿ ಆದ್ರೂ ನೀವು ಇಳಕಲ್ಗೆ ಹೋಗ್ಬಹುದು. ಯಾರಾದ್ರೂ ನೋಡ್ಲಾರ್ದೆ ಇದ್ದವರು ಇಳಕಲ್ಗೆ ಹೋಗಿ ಅಲ್ಲಿ ಹೆಂಗ್ ಮಾಡ್ತಾರೆ, ಹೆಂಗ್ ನೇಯ್ತಾರೆ ಕೈಮಗ್ಗದಿಂದ ಅಂತ ನೋಡಬಹುದು. ಇದು ಚಿಕ್ಕದಾದ ಒಂದ್ ಸ್ವಲ್ಪ ವಿವರಣೆ ನೀಡಿದೆ ನಮ್ಮ ಇಳಕಲ್ ಬಗ್ಗೆ ರುದ್ರಮೂರ್ತಿ ಅವರೇ.
0: ತೋರಿಸ್ತಾರಾ ಅವರು ಅಲ್ಲಿ ಹೋದಾಗ ಮುಕ್ತ ಮನಸ್ಸಿನಿಂದ?
1: ಮೇ ಬೇಕಾದ್ರೆ ತೋರಿಸ್ತಾರೆ, ಅವ್ರಿಗಿನ್ನೂ ಖುಷಿ ಬಂದು ನೋಡ್ತಾ ಇದಾರಲ್ಲ ಜನರು ಅಂತಂದು.
0: ಆಯ್ತು, ತುಂಬಾ ಖುಷಿ ಆಯ್ತು ಗೀತಾ ಅವ್ರೆ. ಯಾಕಂದ್ರೆ ಇಳಕಲ್ ಬಗ್ಗೆ ಅನ್ನೋದಕ್ಕಿಂತ ಇಳಕಲ್ ಸೀರೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಇವತ್ತು ಅಲ್ವಾ. ಇಳಕಲ್ ಬಗ್ಗೆ ಇನ್ನೇನಾದ್ರೂ ಹೇಳಲಿಕ್ಕೆ ಇದೆಯಾ? ನಿಮ್ಮ ತಾಯಿ ಊರು ಅಂದ್ರಿ, ನಿಮ್ಮ ಬಾಲ್ಯ ಅಲ್ಲಿ ಕಳೆದಿದ್ರಿ?
1: ಹಾ, ನಾನು ಚಿಕ್ಕಂದ ರಜೆಗೆ ಅಂದ್ರೆ ಹೋಗ್ತಾ ಇದ್ವಿ. ನಮ್ ತಂದೆ ಕೂಡ ಪೋಸ್ಟ್ ಮಾಸ್ಟರ್, ಮೂರ್ ವರ್ಷಕ್ಕೊಮ್ಮೆ ಬೇರೆ ಜಗದಲ್ಲಿ ವರ್ಗಾವಣೆ ಆಗ್ತಾ ಇತ್ತು. ಹೀಗಾಗಿ ನನ್ನ ಬಾಲ್ಯದ ದಿನಗಳನ್ನು ಸೋದ್ರ ಮಾವನ್ ಮನೆಯಲ್ಲಿ ಕಳೀತಾ ಇದ್ದೆ. ಒಂದ್ ಯಾವ್ದೋ ಪಕ್ಕದಲ್ಲಿ ದೇವಸ್ಥಾನ ಇತ್ತು, ಸುಮಾರು ದಿವಸ ಆಯ್ತು ನಾನು ಹೋಗಿಲ್ಲ. ದೇವಸ್ಥಾನದಲ್ಲಿ ಹೋಗಿ ಆಟ ಆಡಿದ್ವಿ. ಒಂದ್ ಯಾವ್ದೋ ಮಠ ಇದೆ, ಶಾಂತವೀರ ಏನೋ ಮಠ ಇದೆ, ನನಗ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ಅದು ನೆನಪುಗಳು ಸ್ವಲ್ಪ ಉಳಿದಿವೆ.
0: ನೋಡಿ, ಒಂದ್ ಹಾಡಿನ ಸಾಲು ಹೇಳತ್ತೆ, ನೀವು ಬದುಕಿನಲ್ಲಿ ಕೊನೆಯವರೆಗೂ ಅಥವಾ ನಮ್ಮ ನಂತರ ಕಟ್ಕೊಡಕ್ ಸಾಧ್ಯ ಆಗೋದು ನೆನಪುಗಳು ಮಾತ್ರ ಅಂತ.
1: ನಿಜ ನಿಜ,
0: ಬಿಟ್ಟು ಹೋಗೋದು ನೆನಪುಗಳು ಮಾತ್ರ ಅಂತ. ಹಾಗಾಗಿ ಅದನ್ನ ಒಳ್ಳೆಯದಾಗಿಸೋಣ ಅಂತ ಹೇಳ್ತಾ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗೀತಾ ಅವರ. ನಮಸ್ಕಾರ, ಒಳ್ಳೇದಾಗ್ಲಿ. ಹೀಗೆ ನಮ್ಮ ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರಿ, ಖುಷಿ ಖುಷಿಯಾಗಿರಿ. ನಮಸ್ಕಾರ.
1: ನಮಸ್ತೆ.
0: ಇನ್ನು ಹಲವಾರು ಗೆಳೆಯರು ಕರೆ ಮಾಡ್ತಾ ಇದ್ದಾರೆ, ಹಾಗೇನೆ ಕೆಲವರು ಪ್ರಯತ್ನ ಪಡ್ತಾ ಇಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ. ನನಗೆ ಕಾಲ್ ಸಿಗ್ತಾ ಇಲ್ಲ, ಅಥವಾ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅಥವಾ ಕರೆ ಸ್ವೀಕಾರ ಮಾಡಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮ ಕರೆ ಪ್ರಯತ್ನ ಖಂಡಿತ ಮಾಡಿ, ಯಾಕೆಂದರೆ ಒಂದು ಬಾರಿ ಒಂದು ಕರೆಯನ್ನು ಸ್ವೀಕಾರ ಮಾಡಬಹುದು. ಅವ್ರು ಪೂರ್ತಿಯಾಗಿ ಮಾತನಾಡಿದ ನಂತರ ಒಂದು ಹಾಡನ್ನು ಪ್ಲೇ ಮಾಡ್ತೀವಿ, ಹಾಡಿನ ನಂತರ ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ.

0: ಕೇಳಿದ್ರೆ ವಿವಿಧ ಭಾರತಿ ಕೇಳ್ತಾ ಇದ್ದೀರಾ, ನಮ್ಮ ನಾಡು ಕಾರ್ಯಕ್ರಮ. ಇನ್ನು ದೂರದ ಸ್ವೀಡನ್ ನಿಂದ ನಮ್ಮ ಗೆಳೆಯರೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನನ್ನ ಹೆಸರು ಅನುಪಮಾ ಅಂತ, ನಾನು ಸ್ಟಾಕ್ಹೋಮ್ ಸ್ವೀಡನ್ ಇಂದ ಕರೆ ಮಾಡ್ತಾ ಇರೋದು.
0: ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ ಅಥವಾ ಹೇಗೆ?
1: ಇದೇ ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ ನ ಕೇಳ್ತಾ ಇರೋದು ನಾನು. ಅದರಲ್ಲಿ ನನ್ನ ಅದೃಷ್ಟ ಅಂತ ಹೇಳಿ ತಿಳ್ಕೋಬೇಕು, ತಕ್ಷಣನೇ ಸಿಕ್ಕಿದೆ ಕರೆ ನನಗೆ.
0: ನೋಡಿ,
1: ಪ್ರಯತ್ನ ಮಾಡಿದ್ಮೇಲೆ
0: ಒಳ್ಳೇದಾಯ್ತು, ಒಳ್ಳೇದಾಯ್ತು. ಪ್ರಯತ್ನ ನೋಡಿ, ನಿರಂತರವಾಗಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗತ್ತೆ. ಹೇಳಿ ಅನುಪಮ ಅವರೇ, ನೀವು ಮೂಲತಃ ಯಾವ ಊರವರು, ಎಲ್ಲಿಂದ ಎಲ್ಲಿಗೆ ಹೋದ್ರಿ, ಅಥವಾ ಯಾವ ಊರಿನ ಬಗ್ಗೆ ನೀವು ಹೇಳಲಿಕ್ಕೆ ಬಯಸ್ತಿದ್ದೀರಿ?
1: ನಾನು ಮೂಲತಃ ನಮ್ಮ ತಂದೆ ತಾಯಿ ಊರು ಬಂದ್ಬಿಟ್ಟು, ನಮ್ಮ ತಂದೆ ಊರು ಬಂದು ಕಾನಳ್ಳಿ ಅಂತೇಳಿ ಶಿಕಾರಿಪುರದ ಹತ್ರ, ನಮ್ಮ ತಾಯಿ ಊರು ಬಂದ್ಬಿಟ್ಟು ಶಿಕಾರಿಪುರ. ಬಟ್ ನಮ್ಮ ತಂದೆಗೆ ಗವರ್ಮೆಂಟ್ ಕೆಲಸ ಇದ್ದಿದ್ರಿಂದ ಅವರು ತುಂಬಾ ಊರುಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನ್ನ ಬಾಲ್ಯ ಕಳೆದಿದ್ದು ಕನ್ನಂಗಿ ಅಂತ, ತೀರ್ಥಳ್ಳಿ ಹತ್ರ ಇರೋ ಒಂದು ಪುಟಾಣಿ ಊರದು.
0: ನಿಜವಾಗ್ಲೂ ಸ್ವರ್ಗನೇ ತೀರ್ಥಳ್ಳಿ ಹತ್ರ ಇದ್ರೆ ಅಲ್ವಾ?
1: ಅದು ಸ್ವರ್ಗನೇ. ಇವತ್ತಿಗೂ ನನಗೆ ಒಂದ್ 43 ವರ್ಷ, ಇವತ್ತಿಗೂ ಅಚ್ಚಳಿಯದೆ ಉಳಿದಿರುವಂತ ನೆನಪುಗಳಿರೋದು ಅದೇ ಊರಿಂದ. ನನ್ನ ಬಾಲ್ಯ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗೋದು ಅಲ್ಲಿ ಬೆಳೆದಿರೋ ವಾತಾವರಣದಿಂದ ಅಂತಾನೆ ಹೇಳ್ಬಹುದು. ನಾವು ಚಿಕ್ಕಕ್ಕಿದ್ದಾಗ ನಮ್ದೇನು ತುಂಬಾ ದೊಡ್ಡ ದೊಡ್ಡ ಆಸೆಗಳು ಇರ್ಲಿಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲೇ ತುಂಬಾ ಸಂತೋಷ ಪಟ್ಬಿಡ್ತಾ ಇದ್ವಿ. ಅದ್ರಲ್ಲಿ ಒಂದು ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ ತಂದೆ ಒಂದ್ಸತಿ ಅವರ ಗೆಳೆಯರ ಮನೆ ಕರ್ಕೊಂಡು ಹೋಗಿದ್ರು ಒಂದು ಸಮಾರಂಭಕ್ಕೆ. ಅಲ್ಲಿ ಉಳ್ಕೊಂಡಿದ್ವಿ. ಬೆಳಿಗ್ಗೆ ಹೊತ್ತು ಒಂದು, ಅದು ತುಂಬಾ ಗುಡ್ಡಗಳ ಮಧ್ಯೆ ಇದ್ದಂತ ಊರು, ಅಲ್ಲಿ ಸೂರ್ಯೋದಯ ನೋಡಿ ನನ್ಗೆ ನಿಜವಾಗ್ಲೂ ಶಾಕ್ ಆಗ್ಬಿಟ್ಟಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಅದ್ಭುತ ಅಂತ ಅನ್ಸ್ಬಿಟ್ಟಿತ್ತು. ಆಮೇಲೆ ದೊಡ್ಡಕ್ಕೆಲ್ಲ ಆದ್ಮೇಲೆ ಎಲ್ಲ ಸ್ವಿಟ್ಜರ್ಲೆಂಡ್ ಬೇರೆ ಬೇರೆ ದೇಶಗಳೆಲ್ಲ ತುಂಬಾ ಚೆನ್ನಾಗಿರತ್ತೆ ಅಂತ ಎಲ್ಲರೂ ಹೇಳೋರು, ನನ್ಗೂ ಆಸೆ ಇತ್ತು ಹೋಗ್ಬೇಕು ಅಂತ. ನಾನು ಸ್ವಿಟ್ಜರ್ಲೆಂಡ್ ಕೂಡ ಹೋದೆ. ಅಲ್ಲಿ ಹೋದಾಗ ನನಗೆ ಅನ್ಸಿದ್ದು, ನಾನು ಚಿಕ್ಕಕ್ಕಿದ್ದಾಗ ನೋಡಿದ ಒಂದು ಆ ಸೂರ್ಯೋದಯ ಅಲ್ಲಿ ಇದು ಸಮನಾಗೇ ಇರ್ಲಿಲ್ಲ. ಅಂದ್ರೆ ಇದು ತುಂಬಾ ಅದ್ಭುತವಾಗೇ ಇತ್ತು. ಬಟ್ ಅದನ್ನ ನೋಡಿದಾಗ ನನ್ ಮನ್ಸಿಗೆ ಆದಂತ ಒಂದು ಭಾವನೆ, ಇಷ್ಟು ಚೆನ್ನಾಗಿರೋ ದೇಶ ನೋಡಿದ್ರು ಅನ್ನಿಸ್ಲಿಲ್ಲ. ಅದನ್ನ ನಾನು ಎಲ್ಲರ ಹತ್ರ ಹೇಳ್ತಾ ಇರ್ತೀನಿ. ಅದ್ ಬಹುಶಃ ಸಣ್ಣ ವಯಸ್ಸಿನ ಮುಗ್ಧತೆನೋ ಅಥವಾ ಏನೋ ನನಗ್ ಗೊತ್ತಿಲ್ಲ, ಬಟ್ ಕಂಪ್ಯಾರಿಸನ್ ಯಾವ್ದು ಮಾಡೋದಕ್ಕಾಗಲ್ಲ. ಆದ್ರೆ ಕೆಲವೊಂದು ಜಾಗಗಳನ್ನ ನೋಡಿದಾಗ ಮನ್ಸು ತುಂಬಾ ತುಂಬಾ ಅದ್ಭುತವಾಗಿ ರಿಯಾಕ್ಷನ್ ಮಾಡತ್ತೆ. ಆತರ ಒಂದು ರಿಯಾಕ್ಷನ್ ನನ್ಗೆ ಆ ಹಳ್ಳಿ ಕೊಟ್ಟಿತ್ತು. ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಈಗ ಸಾಕಷ್ಟು ದೇಶಗಳನ್ನ ತಿರುಗಾಡಿದೀನಿ, ತುಂಬಾ ಅದ್ಭುತ ಜಾಗಗಳನ್ನೆಲ್ಲ ನೋಡಿದೀನಿ, ಬಟ್ ಅಂತದೊಂದು ನನ್ಗೆ ಆ ವಯಸ್ಸಲ್ಲೇ, ಅಷ್ಟು ಚಿಕ್ಕ ವಯಸ್ಸಲ್ಲೇ ಸಿಕ್ಕಿತ್ತಲ್ಲ ಅನ್ನೋ ಒಂದು ಸಂತೋಷ ತುಂಬಾ ಇದೆ ನನ್ಗೆ. ಅದಕ್ಕೋಸ್ಕರ ಇದನ್ನ ಈ ಕಾರ್ಯಕ್ರಮದ ಮೂಲಕ ಹೇಳ್ಬೇಕು ಅಂತ ಅನಿಸ್ತೆ. ಯಾಕಂದ್ರೆ ತುಂಬಾ ಜನ ಅನ್ಕೊಂತಾರೆ, ನಾವು ಇರೋ ಊರನ್ ಬಿಟ್ಬಿಟ್ಟು ಬೇರೆ ಕಡೆಯಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಅಂತ ಎಲ್ಲರಿಗೂ ಅನ್ಸ್ತಾ ಇರತ್ತೆ, ನನಗೂ ಅದೇ ಅನ್ಸ್ತಾ ಇದ್ದಿದ್ದು. ಬಟ್ ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡಾಗ ನಮ್ಗೆ ಗೊತ್ತಾಗೋದು, ನಾವು ಇದನ್ನೆಲ್ಲ ನೋಡ್ಬಿಟ್ಟಿದ್ವಲ್ಲ, ಇದಕ್ಕಿಂತ ಚೆನ್ನಾಗಿರೋದು ಮೊದ್ಲೇ ಅಂತ ಹೇಳಿ.
0: ಊರೂರ ಸುತ್ತಿದ ಮೇಲೂ ನಮ್ಮೂರೇ ನಮ್ಗೆ ಮೇಲು ಅಂತ ಅಣ್ಣವ್ರ ಹಾಡಲ್ಲಿ ಹೇಳಿದ್ದಾರೆ ಅಲ್ವಾ? ಊರೂರ ಸುತ್ತಿದ ಮೇಲೂ ನಮ್ಮೂರೇ ನಮ್ಗೆ ಮೇಲು ಅಂತ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಅನುಪಮ ಅವರೇ ನಿಮ್ಮನ್ನ ಮಾತಾಡ್ಸಿದ್ದು. ನೀವು ಬಹುಶಃ ಹಳ್ಳಿಯ ಹೆಸರನ್ನ ಹೇಳಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ?
1: ನಮ್ಮ ಕಾರ್ಯಕ್ರಮದ
0: ಇಲ್ಲಿ ತೊಂದರೆ ಇಲ್ಲ, ನಿಮ್ಗೆ ನೆನಪಾದಾಗ ಒಂದು ಸಂದೇಶವನ್ನ ಹಾಗೆ ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ನಂಬರ್ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ, 9483091029. ಈ ಸಂಖ್ಯೆಗೆ ಸಂದೇಶ ಕಳಿಸ್ಕೊಡಿ, ತೊಂದರೆ ಇಲ್ಲ. ನಿಮ್ಮ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ. ನೋಡಿ, ನಮ್ಮ ಕಾರ್ಯಕ್ರಮದ ವಿಶೇಷತೆನೆ ಹಾಗೆ, ನೀವು ನಿಮ್ಮ ಅನುಭವ ನೋಡಿ, ನೀವು ಅಷ್ಟೆಲ್ಲ ದೇಶಗಳನ್ನ ಬೇರೆ ಬೇರೆ ಕಡೆ ಓಡಾಡಿದ್ರಿ, ಆದ್ರೆ ಆವತ್ತು ಆ ನಿಮ್ಮ ಬಾಲ್ಯದಲ್ಲಿ ಮುಗ್ಧ ಮನಸ್ಸಿನ ಜೊತೆಗೆ ಆ ಒಂದು ಬೆಳಗನ್ನ ನೋಡಿದ್ರಿ, ಅದಕ್ಕೆ ಯಾವತ್ತು ಪ್ಯಾರಲಲ್ ಆಗಿ ಯಾವ್ದನ್ನು ನೋಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ.
1: ಇಲ್ಲ ಸರ್, ಇವತ್ತು ಹುಡುಕ್ತಾ ಇದ್ದೀನಿ.
0: ಆಯ್ತು, ಮತ್ತೆ ನಿಮ್ಗೆ ಆ ಬೆಳಗು ಸಿಗುವಂತಾಗ್ಲಿ, ಆ ಊರಿಗೆ ಮತ್ತೆ ನೋಡುವಂತಹ ನಿಮ್ಮ ಆಸೆ ಈಡೇರ್ಲಿ ಅಂತ ಹೇಳ್ತಾ, ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಖುಷಿಯಾಗಿರಿ, ಒಳ್ಳೇದಾಗ್ಲಿ ನಿಮ್ಗೆ. ಅನುಪಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದಾಗಿತ್ತು ಅನುಪಮ ಅವರ ಅನುಭವ, ಜೊತೆಗೆ ಅವರ ಮನಸ್ಸಿನ ಮಾತು, ಅವರ ಎಕ್ಸೈಟ್ಮೆಂಟು, ಫಸ್ಟ್ ಟೈಮ್ ಕಾಲ್ ಮಾಡಿದ್ದಾರೆ, ಅಚಾನಕ್ ಆಗಿ ಕರೆ ಸಿಕ್ಕಿದೆ, ಎಷ್ಟು ಖುಷಿಯಾಗಿದ್ದಾರೆ. ಹಾಗೇ ನೀವು ಸಹ ನಿಮ್ಮ ಊರಿನ ಬಗ್ಗೆ ಅಥವಾ ನೀವು ನೋಡಿದಂತಹ ಊರಿನ ಬಗ್ಗೆ, ಅದರ ವಿಶೇಷತೆ ಬಗ್ಗೆ, ಅಲ್ಲಿನ ಭಾಷೆ ಸೊಗಡು, ಜೊತೆಗೆ ಸಣ್ಣ ಪುಟ್ಟ ಓರೆ ಕೋರೆಗಳು, ಅಲ್ಲಿನ ಪದ್ಧತಿಗಳು, ಅಲ್ಲೇನೋ ವಿಶೇಷತೆ ಇರುತ್ತೆ, ಒಂದೊಳ್ಳೆ ಸ್ವೀಟ್ ಇರುತ್ತೆ, ಒಂದೊಳ್ಳೆ ಖಾದ್ಯ ಇರುತ್ತೆ, ಅಲ್ಲಿ ತಯಾರಿ ಮಾಡ್ತಿರ್ತಾರೆ, ಒಂದೊಳ್ಳೆ ಹೋಟೆಲ್ ಇರುತ್ತೆ. ಹಾಗೇ ಇದೆಲ್ಲದರ ಜೊತೆಗೆ ಅಲ್ಲಿಂದೇ ಒಂದು ವೈಶಿಷ್ಟ್ಯತೆ ಇರುತ್ತೆ, ಅಂದರೆ ಮಣ್ಣಿಗೆ ಒಂದು ಗುಣ ಇರುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ಜೊತೆ ಹಂಚ್ಕೊಳ್ಳೋದು ಅಂದರೆ ನಮ್ಮ ಎಲ್ಲ ಕೇಳುಗರ ಜೊತೆ ಹಂಚ್ಕೊಳ್ಳೋದು ಅಂತಾಗತ್ತೆ. ಹಾಗಾಗಿ ಇದೇ ನಮ್ಮ ನಮ್ಮ ನಾಡು ಕಾರ್ಯಕ್ರಮದ ಉದ್ದೇಶ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
2: ಇಲ್ಲಿಗೆ ನಮ್ಮ ನಾಡು ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 2 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಆಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: Centre to set up fast-track courts to ensure swift and stringent punishment for persons involved in paper leaks. Prime Minister Narendra Modi assures that protecting students' future remains government's top priority. Government ready to discuss any issue, including NEET, in Parliament, says Parliamentary Affairs Minister Kiran Rijiju. India calls for zero tolerance against terrorism at ASEAN ministerial meeting in Manila. India rejects Pakistan's remarks on Indus Waters Treaty at UNSC, says treaty to stay in abeyance until cross-border terror ends. And Glasgow Commonwealth Games set to begin this evening, 125 Indian athletes to participate. Prime Minister Narendra Modi announced that the centre will set up fast-track courts to ensure swift and stringent punishment for those involved in paper leaks, and asserted that protecting students' future remains the government's top priority. In a social media post, the Prime Minister said nothing is more important than the welfare and future of the youth of the country. His statement comes amid ongoing student protests at Delhi's Jantar Mantar over the NEET paper leak case. The Prime Minister said he has directed the concerned authorities and officials to take all necessary steps in this regard. He asserted that those who try to harm the future of the youth will not be spared. Mr. Modi added that the decision has been taken as part of a series of measures to safeguard the interests of students. Union Home Minister Amit Shah has hailed Prime Minister Narendra Modi's decision to expedite hearings and

ಕೇಳಿದ್ರೆ ಇಂದಿನ ಸ್ಪಂದನ ಕಾರ್ಯಕ್ರಮದಲ್ಲಿ ದೂರವಾಣಿ ನಂಬರನ್ನು ನಾವು ಕೊಡ್ತೀವಿ. ನೀವು ನೇರವಾಗಿ ನಮಗೆ ಸಂಪರ್ಕ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕರೆಯ ಮುಖಾಂತರ

ನಮ್ಮ ಜೊತೆ ತಿಳಿಸಬಹುದು, ನಮ್ಮ ಕಾರ್ಯಕ್ರಮ ನಿರ್ವಾಹಕರು ಮಾತನಾಡ್ತಾರೆ. ಹಾಗಾಗಿ ದೂರವಾಣಿ ಸಂಖ್ಯೆಯನ್ನು ದಯವಿಟ್ಟು ನೋಟ್ ಮಾಡಿಕೊಳ್ಳಿ, 0802-327-0788. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802-222-6125. ಈ ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡ್ತಾ ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪಂದನೆಯನ್ನು ಮಾಡಬಹುದು.

0: ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು ಇಲ್ಲಿಂದ?
1: ಸರ್, ನಾನು ದಾವಣಗೆರೆಯಿಂದ ಉಮೇಶ್ ಸಿರಿಗೆರೆ ಅಂತ ಸರ್.
0: ಓಹ್, ಸಿರಿಗೆರೆ ಅವರೇ, ನಮಸ್ಕಾರ. ನಿಮ್ಮ ಪತ್ರ ನಮಗೆ ತಲುಪಿದೆ. ಸುಮಾರು ಸಲ ನೀವು ನಮ್ಮ ಕಾರ್ಯಕ್ರಮಕ್ಕೆ ಇಮೇಲ್ ಮುಖಾಂತರ ನಿಮ್ಮ ಒಂದು ಅನಿಸಿದ ಅಭಿಪ್ರಾಯಗಳನ್ನು
1: ಪತ್ರಗಳನ್ನು ಬರೆದಿದ್ದೀರಿ
0: ನಮಗೆ. ನಮಗೆ ಎಲ್ಲ ತಲುಪಿದಾವೆ, ಸುಮಾರು ಪತ್ರಗಳು ನಿಮ್ಮ ಕಡೆಯಿಂದ ನಮಗೆ ಬಂದು ತಲುಪಿದಾವೆ. ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ?
1: ಸರ್, ನಾನು ಕ್ರಿಕೆಟ್ ಕೋಚ್ ದಾವಣಗೆರೆ ಸರ್. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ನನಗೆ.
0: ಚೆನ್ನಾಗಿದೆ ಸರ್. ಏನಾಗಿದೆ ಸರ್?
1: ಅನ್ಕಾನ್ಶಿಯಸ್ ಪ್ರಾಬ್ಲಮ್ ಇದೆ ಸರ್, ಹೆಚ್ಚು ತಪ್ಪದು. ಇದು ನನಗೆ ಒಂದು ಪ್ರಾಬ್ಲಮ್ ಇದೆ ಸರ್.
0: ತೋರಿಸ್ತಾ ಇದ್ರೆ ಹಾಸ್ಪಿಟಲ್ ಅಲ್ಲಿ?
1: ಎಸ್ ಸರ್, ನನ್ನ ಫ್ರೆಂಡ್ಗಳು ಡಾಕ್ಟರ್ಗಳು ಎಲ್ಲ ತುಂಬಾ ಆತ್ಮೀಯಗಳು. ನನ್ನ ಸಾವಿರಾರು ಜನ ಅಫಿಷಿಯಲ್ ಫ್ರೆಂಡ್ಸ್ ಇದೆ ಸರ್, ಸೆಲೆಬ್ರಿಟೀಸ್ ಎಲ್ಲ ಇದೆ ಸರ್. ನನಗೆ ತುಂಬಾ ಒಳ್ಳೆ ಸ್ನೇಹಿತ ಬಳಗ ಇದೆ, ಇನ್ಕ್ಲೂಡಿಂಗ್ ನೀವೆಲ್ಲ ಸೇರಿ.
0: ಸರ್, ಸದಾ ನಾವು ನಿಮ್ ಜೊತೆಗೆ ಇರ್ತೀವಿ. ಸರ್, ನಿಮ್ಗೆ ಹಂಗ ಅನ್ಸಿರ್ಬೋದು. ಇರ್ಲಿ, ನಿಮ್ಮ ಒಂದು ಏನು ಕೋರಿಕೆಗೆ ತುಂಬಾ ಧನ್ಯವಾದಗಳು. ಇರ್ಲಿ ಸರ್, ಮತ್ತೆ ಹೇಗೆ ನಿಮ್ಮ ಒಂದು ನಿಮ್ಮ ವೃತ್ತಿ ಹೇಗೆ ನಡೀತಾ ಇದೆ ಸದ್ಯಕ್ಕೆ?
1: ಸರ್, ನಂದು ಕ್ರಿಕೆಟ್ ಕೋಚ್. ಈಗ ಮೊನ್ನೆ ಬೇಸಿಗೆ ತರಬೇತಿ ಶಿಬಿರದಲ್ಲಿ ಬಹಳ ನೂರಾರು ಜನ ಹುಡುಗರು ಸರ್. ಈಗ ದಿನ ಒಂದು 30-40 ಹುಡುಗರು ಬರ್ತಾರೆ ಸರ್. ಅವ್ರಿಗೆ ನಾನು ಒನ್ ಆಫ್ ದಿ ಕೋಚ್ ಸರ್. ಜೂನಿಯರ್ ಸೀನಿಯರ್ಸ್ ಪೂರ್ತಿ ಚಿಕ್ಕ ಹುಡುಗರು, ಪೂರ್ತಿ ಸೀನಿಯರ್ಸ್ ಹುಡುಗರು ನಾನು ತಗೊಂತೀನಿ. ನನ್ನ ಲೇಡಿ ಸ್ಟೂಡೆಂಟ್ಸ್ ಅಲ್ಲಿ 9 ರಲ್ಲಿ 5 ಜನ ಸ್ಟೇಟ್ ಆಡ್ತಾರೆ ಸರ್. ದಾವಣಗೆರೆಯಲ್ಲಿ ಆಲ್ ಓವರ್ ಕರ್ನಾಟಕ, ಕೋಲಾರ ಇದೆ, ಆ ಕಡೆ ತುಮಕೂರು ಹತ್ರ ಗುಬ್ಬಿ ಇದೆ, ಬಳ್ಳಾರಿ ಆ ಕಡೆ ತುಂಬಾ ಕಡೆ ನಮ್ಮ ಕೆಲವು ಸ್ಟೂಡೆಂಟ್ಸ್ ಆಡ್ತಿದ್ದಾರೆ ಸರ್. ಜೂನಿಯರ್ ಸ್ಟೇಟ್ ಅಲ್ಲಿ ನಮ್ಮ ಹುಡುಗ ಒಬ್ಬ ಬೆಂಗಳೂರಲ್ಲೇ 35 ಸೆಂಚುರಿ, 30 ಸೆಂಚುರಿ, ಬರೀ 11 ವರ್ಷ 8 ತಿಂಗಳು ಹುಡುಗ ಸರ್ ಅಚ್ಚುತ್ ಅಂತ. ನೆಕ್ಸ್ಟ್ ಅವ್ನು ಡೆಫಿನೆಟ್ಲಿ ಅವ್ನು ಇಂಡಿಯಾಗೆ ಆಗ್ತಾನ. ಅವ್ನು ನನ್ನ ಸ್ಟೂಡೆಂಟ್
0: ಅಂದ್ರೆ ಅವನು ಜೂನಿಯರ್ ವೈಭವ ಹೇಗೆ?
1: ಖಂಡಿತ ಜೂನಿಯರ್ ವೈಭವ ಫಿಟ್ನೆಸ್ ಟೆಕ್ನಿಕಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾಕಿನ್ನು, ಶುಭಮನ್ ಗಿಲ್ಕಿನ್ನು ಚೆನ್ನಾಗಿರೋ ಸರ್. ಈಗಲೇ ರೆಡಿ ಮಾಡಿದ್ವಿ. ಆ ತರ ವಿಶೇಷ ಡ್ರಿಲ್ಸ್ ಇದೆ. ನನ್ನ ಆತ್ಮೀಯ, ನಾನು ಒಂದೇ ಒಂದು ಕೇಳೋದು ಒಂದು ಆಸೆ ಸರ್. ನನ್ನ ವಿವಿಧ ಭಾರತಿ ಕೇಳುವ ಗೆಳೆಯರಲ್ಲಿ ಸಾಕಷ್ಟು ಅವರು ಕ್ರಿಕೆಟ್ ಇಂಡಸ್ಟ್ರಿ ಇದ್ದಾರೆ, ಅವ್ರ ಪ್ರತಿಭೆಗಳು. ನನ್ನ ನಂಬರ್ ಇದೆ ಗ್ರೂಪ್ ಅಲ್ಲಿ, ಬೇಕಾದ್ರೆ ನನ್ನ ನಂಬರ್ ತಗೊಂಡು ಇದು ಮಾಡಿದ್ರೆ ನಾನು ಉಚಿತವಾಗಿ ಬೇಸಿಕ್ಸ್ ಕೋಚಿಂಗ್ ಎಲ್ಲ ಮಾಡ್ತೀನಿ ಸರ್. ನಾನು ಹೊರಗಡೆ ಹೋಗೋದಿದ್ರೆ ಮಾತ್ರ ನಾನು ಬಸ್ ಫೇರ್ ಕೊಟ್ಟರೆ ಸಾಕು, ಖಂಡಿತವಾಗಿ ನಾನು

0: ಹಲೋ ನೋಡ್ತಾ, ನಾನು ಕರ್ನಾಟಕ 8,000 ಜನ ನನ್ನ ಸ್ಟೂಡೆಂಟ್ಸ್ ಇದೆ ಸರ್, ಕಳೆದ 22 ವರ್ಷದಿಂದ ಕ್ರಿಕೆಟ್ ಕೋಚಿಂಗ್ ಮಾಡ್ತಾ ಇದ್ದೀನಿ.
1: ಸರ್ ನೀವು ಎಲ್ಲರಿಗೂ ಒಂಥರ ಸ್ಫೂರ್ತಿ, ನಿಮ್ಮ ಒಂದು ಸೇವೆ ಯುವಕರಿಗೆ ತುಂಬಾ ಒಂದು ಮಾರ್ಗದರ್ಶನ, ತುಂಬಾ ಒಂದು ಸಹಾಯ ಆಗುತ್ತೆ
0: ಸರ್. ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ರೋಹಿತ್ ದಾಸನಪುರ ಬ್ಲೈಂಡ್ ಇರ್ಬೋದು, ಅವ್ರಿಗೆ ಗೊತ್ತಿದೆ ಸಮರ್ಥನ ಟ್ರಸ್ಟ್ ಅಂತ, ಕರ್ನಾಟಕ ಅಂದರ ಮೊದಲ ಕೋಚ್ ಸರ್ ನಾನು. ಸಮರ್ಥನ ಈಗ ಮುಂಚೆ ಜೆಪಿ ನಗರ ಆಯ್ತು, HSR ಊಟದಲ್ಲಿದೆ, ಬೇಕಾದ್ರೆ ಗೊತ್ತಿದೆ ಅವ್ರು ಹೇಳ್ತಾರೆ. ನಾನು ಅಲ್ಲಿ ಮೊದಲ ಕ್ರಿಕೆಟ್ ಕೋಚ್ ಸರ್, ಅಲ್ಲಿ 2 ಸರಿ ವಿಶ್ವಕಪ್ ಗೆದ್ದಾರೆ. ಅಂದ್ರೆ ನಾನು ಫಾರ್ಮಾಲಿಟೀಸ್ ಗೆ ಅಲ್ಲಿ ಸ್ಟಾರ್ಟಿಂಗ್ ಆಗಿದೆ ಸರ್, ರೆಗ್ಯುಲರ್ ಇದೆ, ಈಗ ಬೇರೆ ಇದಾರೆ. ನಾನು ಅವಾಗ ಅವಾಗ ವಿಸಿಟ್ ಕೊಡ್ತಿದ್ದೆ ಸರ್ ನಾನು ಸಮರ್ಥನ
1: ತಕೊಂತೀರಾ ಈಗ ನೀವು ಕೋಚಿಂಗ್ ಅವ್ರು ಕೊಟ್ಟಾಗ
0: ಸರ್? ಇಲ್ಲ, ನಾನು ಸಂಭಾವನೆ ಬೆಳೆದ್ರಿ ಗೊತ್ತು, ನನ್ನ ಕೋಟ್ಯಾಧೀಶ ಆಗ್ತಿದೆ, ಯಾರೊಬ್ಬರಿಗೂ ನಾನು ಸಂಭಾವನೆ ಕೇಳಿ ಸರ್. ಪ್ರೀತಿಯಿಂದ ಅವರೇನಾದ್ರು ಕೊಟ್ರೆ, ಫೋರ್ಸ್ಫುಲ್ಲಿ ಕೊಟ್ರೆ ಮಾತ್ರ ಇಸ್ಕೋಬಹುದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ.
1: ಅಂದ್ರೆ ಒಂದು ಗುರುದಕ್ಷಿಣೆ ಅನ್ನೋದು ಏನೋ ಒಂದು ಇರ್ಬೇಕಲ್ಲ ಸರ್.
0: ಸರ್ ಅಷ್ಟೇ, ಆ ಒಂದು ಫಾರ್ಮಾಲಿಟೀಸ್ಗೆ ನಾನು ಯಾರು ಡಿಮ್ಯಾಂಡ್ ಮಾಡಲ್ಲ ಸರ್. ನನ್ನ ಟ್ಯಾಲೆಂಟ್ ಇರೋದ್ ನಾನು ವಿಶೇಷವಾಗಿ ನಾನು ಅವ್ರಿಗಿನ್ನೂ ಹೆಚ್ಚಿಗೆ ನಾನು ಇದು ಮಾಡ್ತೇನೆ ಸರ್. ಪೇರೆಂಟ್ಸ್ ನಾನು ಟೆಕ್ನಿಕಲ್ ಇನ್ನೊಂದು ಸರ್, ನನ್ನ ಕೋಚಿಂಗ್ ನಲ್ಲಿ ಕ್ರಿಕೆಟ್ ನ ಬಹಳ ಬೇಗ 3 ತಿಂಗಳು ಕಲ್ಸೋದು, ನನ್ ಬರೀ 3 ಅವರ್ಸ್ ನಾನು 100% ಕಲಿಸ್ತೇನೆ ಸರ್. ಅಷ್ಟು ಡ್ರಿಲ್ಸ್ ಗಳಿದೆ ನಾನು, 100 ಡ್ರಿಲ್ಸ್ ಕಳೆದ ನಾನು 50-55 ವರ್ಷದ ಕ್ರಿಕೆಟ್ ಫೀಲ್ಡ್ ಅಲ್ಲೇ ಇದ್ದೀನಿ ನಾನು. ಪೂರ್ತಿ ಬರ್ ನಮ್ಮ ಇಡೀ ಫ್ಯಾಮಿಲಿ ಕ್ರಿಕೆಟ್ ಸರ್, ಹಾಗಾಗಿ ನಾನು ಕ್ರಿಕೆಟ್ ನಾನು ಚೆನ್ನಾಗಿ ತಿಳ್ಕೊಂಡು ಪ್ರತಿದಿನ ನಾನು ಒಂದು ವ್ಯೂಸ್ ಮಾಡಿ, ಇಲ್ಲ ಕ್ರಿಕೆಟ್ ಬಗ್ಗೆ ಅವರೆಡೆ ಬಿಟ್ಟು ಏನೂ ಇಲ್ಲ ಸರ್ ನನಗೆ.
1: ಹೇಗೆ ಸರ್ ನಿಮ್ಮ ಒಂದು ಅವ್ರಿಗೆ ಕಲಿಸುವಂತ ವಿಧಾನ ಹೇಗಿದೆ ಅಂತ? ಈಗ ನೀವು ಅತಿ ಶೀಘ್ರದಲ್ಲೇ ನೀವು ಅವ್ರನ್ನ ಆ ತರ ಒಂದು ಏನು ಒಂದು ಸ್ಥಿತಿಗೆ ತರ್ತಿರಲ್ಲ, ಅವ್ರು ಕೋಚ್ ಕೊಟ್ಟು ಅವ್ರಿಗೆ ಒಂದು ಫಿಟ್ನೆಸ್ ಆಗ್ಲಿ, ಅವ್ರಿಗೆ ಒಂದು
0: ಸರ್ ಅವರು ಮೊದಲು ಕ್ರಿಯೇಟಿವ್ ಆಗಿರೋ ಆಸಕ್ತಿ ಇರಬೇಕು, ಅವ್ರ ಫಿಟ್ನೆಸ್ ಚೆನ್ನಾಗಿಟ್ಕೊಂಡು ಪೇರೆಂಟ್ಸ್ ಒಳ್ಳೆ ಫುಡ್ ಹೇಳ್ತೀನಿ, ಅವ್ರ ಆಕ್ಟಿವ್ ಇರಂಗೆ, ಆಮೇಲೆ ಅವ್ರ ನ್ಯಾಚುರಲ್ ಟ್ಯಾಲೆಂಟ್ ಗಮನಿಸಿ ಅವ್ರಿಗೆ ಬೇಕಾದ ಫಾಸ್ಟೆಸ್ಟ್ ಡ್ರಿಲ್ಸ್ ಅಂತ ಮಾಡ್ತಾರೆ ಸರ್. ಡ್ರಿಲ್ಸ್ ಗಳು ಕ್ರಿಕೆಟ್ ಕೋಚಿಂಗ್ ಯಾವುದೇ 2-3-4-5 ತರ ತೋರಿಸ್ತಾರೆ. ನಾನು 100 ಡ್ರಿಲ್ಸ್ ನನ್ನ ಹತ್ರ ಖಂಡಿತ ಇದೆ ಸರ್ ನನ್ನ ಹತ್ರ. ನಾನು ಅದ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಬಿಟ್ರೆ ನಾನು ಬೀಳ್ಬೋತಾರ, ಆದ್ರೆ ನಾನು ಕೆಲವ್ರು ನನ್ನ ಆಪ್ತ ವಲಯದಲ್ಲಿ ಮಾತ್ರ ನಾನು ಕೆಲವು 40 ಡ್ರಿಲ್ಸ್ ತೋರಿಸ್ತಾ ಇದ್ದೀನಿ ಸರ್, ಬಹಳ ಬೇಗ ಕಲಿತಾ ಸರ್. ಖಂಡಿತ ಅದು
1: ಸರ್ ನನಗೆ ಒಂದು ಸಣ್ಣ ಪ್ರಶ್ನೆ ಇದೆ ನಿಮ್ಮಲ್ಲಿ. ಕೆಲವು ತಂದೆ ತಾಯಿಗಳು ಇನ್ಕ್ಲೂಡಿಂಗ್ ನನ್ನ ಕೂಡ ಸೇರಿಸ್ಕೊಂಡು ನೀವು ಈ ತರ ಕ್ರಿಕೆಟ್ ಕ್ರಿಕೆಟ್ ಅಂತ ಅದನ್ನೇ ತಲೆಗೆ ಹುಚ್ಚ ತರ ಹತ್ಕೊಂಡು ನೀವು ಓದ್ದಿರಾ ಬಿಟ್ಟು ಓದನ್ನ ನೀವು ಕಡೆಗಣಿಸ್ತೀರಾ, ಓದೋದಿಲ್ಲ ಬರೀ ಆಡೋದ್ರಲ್ಲೇ ನಿಮ್ ಕಾಲ ಕಳೀತೀರಾ, ನಿಮ್ ಜೀವನ ಅದರಲ್ಲೇ ಸೆಟ್ಲ್ ಆಗೋದು ಕಷ್ಟ ಆಗತ್ತೆ ಅನ್ನೋದು ಇದೆ ಕೆಲವರಲ್ಲಿ, ಅದು ಹೇಗೆ ಎಷ್ಟು ಮಟ್ಟಿಗೆ ನೀವು ಅದನ್ನ ಒಪ್ತೀರಾ ಹೇಗೆ ಅಂತ?
0: ಇಲ್ಲ ಖಂಡಿತ ಇಲ್ಲ ಸರ್, ಕೇವಲ ಬೆಳಿಗ್ಗೆ ಮಾತ್ರ ಆಟದ ಟೈಮಲ್ಲಿ ಆಟ, ಓದ ಟೈಮಲ್ಲಿ ಓದು, ಆಟ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ನೋಡಿ ನಾನು ಉದಾಹರಣೆ, ನಾನೇ ನೀವ್ ಹೇಳ್ದಂಗೆ ಫಸ್ಟ್ ಗೆ ಹಾಕು, ನಾ ಬರೇ ದಿನ ಪೂರ್ತಿ ಕ್ರಿಕೆಟ್ ಆಡ್ಕೊಂಡು ನಾನು ಟ್ಯಾಲೆಂಟೆಡ್ ಸ್ಟೂಡೆಂಟ್, ಕ್ಲಾಸ್ ಅಲ್ಲೇ ಪಾಸ್ ಆಗ್ತಿದ್ದೆ, ಆದ್ರೆ ನನ್ನ ಹಳ್ಳಿಯಲ್ಲಿ ಇದೆ ಸರ್ ಮಠದ ಸಿರಿಗೆರೆ ಅಂತ. ಈಗ ಕೆಲವು ವರ್ಷಗಳಿಂದ ನಾನು ದಾವಣಗೆರೆ ಇತ್ತು, ಇಲ್ಲಿ ಕ್ರಿಕೆಟ್ ಕೋಚ್ ಆಗಿದ್ದೆ, ನಾವು ಸೀನಿಯರ್ ಕ್ರಿಕೆಟ್ ಕೋಚ್ ಇಯರ್ ಇನ್ ದಾವಣಗೆರೆ ಕ್ರಿಕೆಟ್ ಅಕಾಡೆಮಿ ಸರ್. ಆಮೇಲೆ ಅದ್ರ ಜೊತೆಗೆ ಕರ್ನಾಟಕ ಅಂದರ ಜೊತೆಗೆ ಅದು ನೋಡಿ, ಅವ್ರು 2-3 ಸರಿ ವಿಶ್ವಕಪ್ ಗೆದ್ರು, ಆಮೇಲೆ ಬೇರೆ ಬೇರೆ ದಕ್ಷಿಣ ಇಂಡಿಯಾ ನ್ಯಾಷನಲ್ಸ್ ಸೌತ್ ಜೂನಿಯರ್ ಎಲ್ಲ ಗೆದ್ರು, ಅದು ನೋಡಿ ಅಂಡರ್ ಇಂಗಲ್ ಟೀಮ್ಗೂ ಕೋಚ್ ಸರ್ ಅಂತ, ಅದು ಹುಬ್ಳಿಯಲ್ಲಿದ್ದಾರೆ ಶಿವಾನಂದ್ ಗುಂಜಾಳ್ ಅಂತೇಳಿ, ಅವರು ಅಲ್ಲೂ ಇದೆ ಸರ್, ಅವರು ನ್ಯಾಷನಲ್ ದಕ್ಷಿಣ ವಲಯ ಎಲ್ಲ ಗೆದ್ದಿದ್ದಾರೆ ಸರ್. ನಾನು ಅವಾಗವಾಗ ಅಲ್ಲೂ ವಿಸಿಟ್ ಕೊಡ್ತಾ
1: ಇದ್ದೀನಿ
0: ಸರ್. ಆಮೇಲೆ ಅದ್ರ ಜೊತೆಗೆ ಅಂದರ ಅಂಗವಿಕಲ ಜೊತೆಗೆ ವೀಲ್ ಚೇರು, ಆಮೇಲೆ ಕಿವುಡರ ಎಲ್ಲ ಕ್ರಿಕೆಟ್ ಅಲ್ಲಿ ಲೇಡಿ ಜೆಂಟ್ಸ್ ಕ್ರಿಕೆಟ್ ಅಲ್ಲಿ ಏನೇನಿದೆಯೋ ಎಲ್ಲ ನಾನು ಕೋಚ್.
1: ತುಂಬಾ ಸಂತೋಷ ಸರ್,
0: ದಾಖಲೆಗಳು ಫೋಟೋ ಸಮೇತ ಇದೆ
1: ಸರ್. ತುಂಬಾ ಸಂತೋಷ ಸರ್, ನಿಮ್ಮ ಒಂದು ಏನು ಪತ್ರ ನಮ್ಗೆ ಬಂದು ತಲುಪಿದೆ, ತುಂಬಾ ಏನು ಪುಟದಗಟ್ಟಲೆ ನೀವು ನಮ್ಗೆ ಬರೆದು ಕಳಿಸಿದ್ರೆ ಸಿನಿಮಾ ಹಾಡುಗಳ ಒಂದು ಲಭ್ಯತೆ, ಯಾವ ಚಿತ್ರದಿಂದ ಯಾವ ಹಾಡು ನಮ್ಗೆ ಬೇಕಾಗತ್ತೆ ಅಂತ ಅದ್ರ ಬಗ್ಗೆ
0: ನಾನು ಹೇಳ್ಬಿಟ್ಟಿನ. ಅದು ಅದೇ ಕೆಂಪು ಸೂರ್ಯ ಟೈಟಲ್ ಸಾಂಗ್ಸ್ ಇಲ್ಲ, ಕೆಂಪು ಸೂರ್ಯನ ಅಂತ ತುಂಬಾ ಯೂಟ್ಯೂಬ್ ಅಲ್ಲಿ ಬಹಳ ಬ್ಯೂಟಿಫುಲ್ ಸಾಂಗ್ಸ್, ರಾಜ ನಾಗೇಂದ್ರ ಸಂಗೀತ. ಅದೇ ರೀತಿ ಪ್ರೇಮ ಸಂಗಮ ಅಂಬರೀಷ್ ಮಾಲಾಶ್ರೀ ತುಂಬಾ ಚೆನ್ನಾಗಿದೆ, ಅದೇ ರೀತಿ ಪ್ರೇಮಿಗಳ ಸವಾಲ್ ರವಿಚಂದ್ರನ್ ಅದಂತೂ ನಿಮ್ ಇಲ್ಲಿದ್ದಲ್ಲಿ ಪ್ರಸಾರ ಆಗಿಲ್ಲ. ಆಮೇಲೆ ಶಕ್ತಿ ಚಿತ್ರದ ಪ್ರಭಾಕರ್ ಇದಿದೆ, ಆಮೇಲೆ ಇನ್ನೊಂದು ಬಹಳಷ್ಟು ಲಿಸ್ಟ್ ಇದೆ ಸರ್ ನನಗೆ ಔಷಧದಲ್ಲಿ ಹೇಳಕ್ಕಾಗಲ್ಲ, ದಯವಿಟ್ಟು ಪ್ರಸಾರ ಆಗಿದೆ. ಸಾಹಿತ್ಯ ಚೆನ್ನಾಗಿದೆ ಬಿಡಿ, ಸಾಹಿತ್ಯ ಚೆನ್ನಾಗಿರ್ಬಿದ್ರೆ ನೀವು ಆ ಹಾಡುಗಳು ಪ್ರಸಾರ ಮಾಡದೇ ಇರಬಹುದಿಲ್ಲ.
1: ಆಯ್ತು ಸರ್, ಆಯ್ತು ಸರ್, ಖಂಡಿತ ಖಂಡಿತ ಖಂಡಿತ ನಿಮ್ಮ ಕೋರಿಕೆ ಅಂತ ಆ ಹಾಡುಗಳನ್ನ ನಾವು ಅದನ್ನ ಎಲ್ಲ ಕ್ರೋಡೀಕರಿಸಿ ಪ್ರಸಾರ ಮಾಡ್ತೀವಿ ಕಾರ್ಯಕ್ರಮಕ್ಕೆ. ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್, ನಮಸ್ಕಾರ. ನಿಮ್ ಜೊತೆ ನಾವು ಸಂಪರ್ಕದಲ್ಲಿ ಇರ್ತೀವಿ, ನಿಮ್ಮ ಸಲಹೆ ಸೂಚನೆಗೆ ಸದಾ ನಮಗೆ ಸ್ವಾಗತ. ಥ್ಯಾಂಕ್ ಯು
0: ಸರ್,
1: ಥ್ಯಾಂಕ್ ಯು. ಹಲೋ ಹಲೋ
2: ಹಲೋ,
1: ನಮಸ್ಕಾರ ಸರ್.
2: ಸರ್ ನಮಸ್ಕಾರ ಸರ್, ನಮಸ್ತೆ ನಮಸ್ತೆ. ವಿವಿಧ ಭಾರತಿ ನಮ್ಮ ಗುರು ಇದು ರೇಡಿಯೋ ವಿವಿಧ ಭಾರತಿ ಅಂದ್ರೆ
1: ಸರ್ ಎಲ್ಲರ ಗುರು, ನಮ್ ಗುರು ಕೂಡ ಸರ್. ವಿವಿಧ ಭಾರತಿ ಅನ್ನೋದು ಒಂದು ಒಂದು ಬೃಹದಾಕಾರವಾಗಿ ಬೆಳೆದು ನಿಂತಹ ಇದು ಒಂದು ಸಾಹಿತ್ಯ ಒಂದು ಮಾಧ್ಯಮ ಇದು.
2: ನೀವು ಗುರುಗಳಿಗೆ ಸಾಕವರು ಸರ್, ನೀವು ಗುರುಗಳನ್ನ ಬಂದಿ.
1: ಇಲ್ಲ ಸರ್, ನಮ್ದು ಒಂದು ಸಣ್ಣ ಒಂದು ಸೇವೆ ಇರಬಹುದು, ಬಟ್ ನಿಮ್ಮ ನಮ್ಮೆಲ್ಲರ ಒಂದು ಏನು ಸೇವೆ ಅನ್ನೋದಿದೆ. ಈಗ ನೀವು ಒಬ್ಬ ಕೇಳುಗರಾಗಿ ನೀವು ಸ್ಪಂದಿಸ್ತಿರಲ್ಲ, ನೀವು ನಮ್ಮ ಜೊತೆಗೆ ಏನು ಇರ್ತಿರಲ್ಲ, ಏನು ಬರೀ ನಾವು ಪ್ರಸಾರ ಮಾಡೋದಾದ್ರೆ ಕೇಳೋರ ಒಂದು ಇಂಪಾರ್ಟೆಂಟು, ಅವರ ಒಂದು ಪ್ರಾಮುಖ್ಯತೆ ತುಂಬ ದೊಡ್ಡದಿರುತ್ತೆ ರೇಡಿಯೋಗೆ.

0: ಅಲ್ವಾ? ಹೇಳಿ ಸರ್.
1: ತುಂಬಾ
0: ಕಡಿಮೆ ಕಾಲಾವಕಾಶ ಇದೆ ಸರ್. ನಿಮ್ಮ
1: ಏನಿಲ್ಲ ಸರ್, ನೀವು ಕಾರ್ಯಕ್ರಮಗಳು ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅಂತ ನಂದು ಒಂದು ಕೋರಿಕೆ ಇಲ್ಲ. ನಾವು ತುಂಬಾ ಹಳಗುರು ಸರ್. ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಅಲಗಾಪುರ ಗ್ರಾಮ ನೂರ್ ತಾಲೂಕು ಮಾತಾಡ್ತಾ ಉಚ್ಚಗೌಡರು ಅಂತ ಸರ್.
0: ಸರ್ ಯಾವ ಕಾರ್ಯಕ್ರಮ ಏನ್ ಕಾರ್ಯಕ್ರಮ ಬದಲಾವಣೆ ಆಗ್ಬೇಕು ಸರ್ ನಿಮ್ಮ ಒಂದು ಕೋರಿಕೆ ಅಂತೆ?
1: ನಾವ್ ಏನಪ್ಪ ಅಂತಂದ್ರೆ ಸರ್, ನಮ್ಗೆ ಈಗ ಇದು ಕೋರಿಕೆ ಗೀತೆಗಳು ಮಾಡ್ತೀರ, ಫೋನಿನ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಒಂದ್ ಸ್ವಲ್ಪ ಲೆಟರ್ ಗಳು ಮಾಡ್ಬೇಕು ನೀವು
0: ಸರ್. ಇದು
1: ಆಮೇಲೆ ಈ ಅಂತಾಕ್ಷರಿ ಮಾಡ್ಬೇಕು ಅಂತ, ಅಂತಾಕ್ಷರಿ ಮಾಡ್ತಾರಲ್ಲ ಆತರ ಕಾರ್ಯಕ್ರಮ ಮಾಡ್ಬೇಕು.
0: ಆಯ್ತು ಸರ್.
1: ಆಮೇಲೆ ರೆಕಾರ್ಡ್ ಹಾಡುಗಳನ್ನ ಕೋರಿಕೆ ಗೀತೆಗಳನ್ನ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಒಂದ್ ದಿನ ಆಗ್ತಾರಲ್ಲ ಆತರ ನಮ್ಮ ವಯಸ್ಸಲ್ಲೇ ಮಾಡ್ಕೊಳ್ಳೋದು ಆತರ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್.
0: ನೋಡೋಣ ಸರ್, ನೀವು ಪತ್ರ ಕೂಡ ಬರೀರಿ, ಏನ್ ನಮ್ಮ ಇಮೇಲ್ ನಲ್ಲಿ ಕೂಡ ನೀವು ಸಂದೇಶವನ್ನು ಕಳಿಸಿ, ನಾವು ನಿಮ್ ಜೊತೆ ಸಂಪರ್ಕದಲ್ಲಿ ಇರ್ತೀವಿ. ನಿಮ್ಮ ಒಂದು ಕೋರಿಕೆ ಅಂತ ಅದನ್ನ ಏನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡೋಣ ನಿಮ್ಮ ಒಂದು ಜಾಸ್ತಿ
1: ಮಾಡಿದ್ರೆ ಇದು ಈಗ ಮುಂದೆ ತಾ ನೋಡಿ, ಇವಾಗಲೇ ಮಂತ್ ಜಾಸ್ತಿ ಹೆಚ್ಕೋಬೇಕಲ್ವ. ಇವಾಗ ಯಾವಾಗ ಈ ಕಂಪ್ಯೂಟರ್ ಈಗ ಬಂದ ಮೇಲೆ ಮಂತ್ ಏನಾದ್ರು ಜಾಸ್ತಿ ಕೊಡ್ಬೇಕಲ್ವಾ?
0: ಹೌದ್ ಸರ್. ಈಗ
1: ಕಮ್ಮಿ ಆಗ್ಬಿಟ್ಟಿದೆ ಸರ್, ಕಮ್ಮಿ.
0: ಬಹುತೇಕ ಕೇಳುಗರು ಈಗ ಏನ್ ಬದಲಾವಣೆ ಮಾಡಿದಂತ ಹೊಸ ಕಾರ್ಯಕ್ರಮಗಳ ರೂಪರೇಷೆ ಮಾಡಿದಿರಲ್ಲ, ಇದೇ ಚೆನ್ನಾಗಿದೆ ಅಂತ ತುಂಬಾ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೂ ನೀವು ಒಂದು ಬದಲಾವಣೆ ಆಗ್ಬೇಕು ಅಂತ ಹೇಳಿ ನೀವು ಹೇಳ್ತಿದ್ರ ಇಲ್ಲಿ ನಾವು
1: ಬಿಟ್ಟು ನಾವು ಎಷ್ಟು ಜನ ಕಾಯ್ಕೊಂಡಿರ್ತಾ ಇದ್ರು ಸರ್, ನಮ್ಮ ಹಾಡು ಬರುತ್ತೆ ನಮ್ಮ ಇದು ಕೇಳ್ಬೇಕು
0: ಸರ್. ನಾವು ಪ್ರಸಾರ ಮಾಡ್ತಿದ್ದೇವಲ್ಲ, ಎಲ್ಲ ಪತ್ರಗಳನ್ನ ಓದ್ತಿದೀವಿ, ಎಸ್ ಎಂ ಎಸ್ ಗಳನ್ನ ಓದ್ತಿದೀವಿ, ನಿಮ್ಮ ಕೋರಿಕೆ ಚಿತ್ರಗಳ.
1: ಇವಾಗ ಕಮ್ಮಿ ಆಗಿದೆ ಸರ್, ಇವಾಗ ಕಮ್ಮಿ ಆಗಿದೆ. ನಮ್ಗೆ ಅಂತಾಕ್ಷರಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಈ ಕೋರಿಕೆ ಗೀತೆಗಳು ಫೋನ್ ಮಾಡ್ಕೊಂಡು ಅದು ಇಂಥದ್ದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಒಂದ್ ಸ್ವಲ್ಪ ವಾಟ್ಸಪ್ ಎಲ್ಲ ತಗೊಳ್ಳಲ್ಲ, ಅದೀಗ ಫೋನಿನ ಕಾರ್ಯಕ್ರಮ ಮಧ್ಯಾಹ್ನ ಮಾಡಿದ್ದೀರಾ? ನಾನು ಒಂದ್ ವರ್ಷ ಆಗಿದೆ ಮಾಡಿ, ನನ್ ಫೋನೇ ತಗೋತಾ ಇಲ್ಲ.
0: ಸ್ವಲ್ಪ ಹೆಚ್ಚಿಗೆ ಆ ಜನ ಆ ಸಮಯದಲ್ಲಿ ಫೋನ್ ಮಾಡ್ತಾ ಇರ್ತಾರೆ, ನಮ್ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ. ಆಯ್ತು ಸರ್,
1: ನೀವು ಮಾಡಿದೀರಾ, ನೀವು ಬೇಡಿ ಇನ್ನೊಬ್ರಿಗೆ ಅವಕಾಶ ಕೊಡಿ ಅಂತ
0: ನಾವು ಹೇಳಿದ್ವಿ ಸರ್. ಕೆಲವರು ಜಿದ್ದಿಗೆ ಬಿದ್ದು ನಾಲ್ಕೈದು ಫೋನ್ ಇಟ್ಕೊಂಡು ನಮ್ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ಆಯ್ತು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮ್ಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ತೆ ಸರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ದ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಉಪಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, you should share with the society. That is society. What the earlier UP government and they said, it is a very noble idea. So responsible corporate leaders, have definitely many of them have taken it up very seriously. So this leadership can accelerate the journey towards the great development what India can look at.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿ ಹಂತ 1 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನೂ ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ಧವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿಯಿದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ

0: ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಳಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ದ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದುವರೆಗೆ ಪ್ರದೇಶ ಸಮಾಚಾರ ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಇವತ್ತಿನ ನಮ್ಮ ಆಯ್ಕೆ ಮುಗಿಲ್ ಪೇಟೆ ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತೆ. ನಕುಲ್, ಅಭಯಂಕರ್, ಟಿಪ್ಪು, ವಿಜಯ್, ಯೇಸುದಾಸ್, ವಾಸುಕಿ ವೈಭವ್ ಮತ್ತು ಇನ್ನಿತರೆ ಗಾಯಕರಿಂದ ಹಾಡುಗಳು ಪ್ರಸಾರ ಆಗುತ್ತೆ. ಮನೋರಂಜನ್ ರವಿಚಂದ್ರನ್ ಅವರ ಮುಖ್ಯ ಭೂಮಿಕೆಯಲ್ಲಿ ಚಿತ್ರ ಮೂಡಿಬರುತ್ತೆ. 2021 ಈ ಚಿತ್ರ ಬಿಡುಗಡೆಯಾಗುತ್ತೆ. ಕಯಾದು, ಲೋಹರ್, ಹಾಗೆಯೇ ತಾರಾ, ರಂಗಾಯಣ, ರಘು, ಇನ್ನಿತರೆ ಬಹು ತಾರಾಗಣದ ಚಿತ್ರ, ಬಹಳ ನಿರೀಕ್ಷೆ ಹೊಂದಿದಂತಹ ಚಿತ್ರ, ನಿರೀಕ್ಷಿಸಿದ ಮಟ್ಟವನ್ನು ಸಹ ಚಿತ್ರ ತಲುಪುತ್ತೆ. ಒಳ್ಳೆಯ ಕಥೆ, ಚಿತ್ರಕಥೆ, ಹಾಡುಗಳ ಜೊತೆಗೆ ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೆ.

ಮುಗಿಲ್ಪೇಟೆ ಚಿತ್ರದ ಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಪ್ರಮೋದ್ ಮರವಂತೆ ಅವರು ಈ ಗೀತೆಯ ಸಾಲುಗಳನ್ನು ಬರೆದಿದ್ರು. ಹಾಗೇನೆ ಈಗಷ್ಟೇ ಕೇಳಿದಂತಹ ಹಲವು ಗೀತೆಗಳ ಸಾಲುಗಳನ್ನು ಜಯಂತ್ ಕಾಯ್ಕಿಣಿ, ಹಾಗೇ ಚೇತನ್ ಕುಮಾರ್, ಭರತ್, ಎಸ್, ಇನ್ನು ಇತರೆ ಬರಹಗಾರರು ಬರೆದಿದ್ರು. ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ನಿರ್ದೇಶನ ಈ ಎಲ್ಲ ಗೀತೆಗಳಿಗೆ ಇತ್ತು.

ಇದಾಗಿತ್ತು ಇವತ್ತಿನ ಚಿತ್ರತಾನ ಕಾರ್ಯಕ್ರಮ. ಸಮಯ ಇನ್ನೇನು 3 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳು ಎಂದಿನಂತೆ. ಮತ್ತೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

ಕೇಳುಗರೆ, 4:01 ಈ ಸಮಯ ಪರಿಮಳ ಕಾರ್ಯಕ್ರಮದ್ದು. ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಪರವಾಗಿ ನಾವು ಮಾತನಾಡ್ತೀವಿ ಅಂತ ಈ ಹಾಡಿನ ಸಾಲುಗಳು ಹೇಳುತ್ತೆ.

ಮಕ್ಕಳ ಬಾಯಿಗೆ ಅಕ್ಕರೆ ಜೊತೆಗೆ ಸಕ್ಕರೆಯನ್ನ ತಾರೆ ಅಂತ ಕವಿಯ ಸಾಲುಗಳು ಇತ್ತು. ಅಣ್ಣಯ್ಯ ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ರಿ. ಇನ್ನು ಇವತ್ತಿನ ಈ ಪರಿಮಳ ಕಾರ್ಯಕ್ರಮದಲ್ಲಿ ಅಮ್ಮನ ಪ್ರೀತಿ ಇರುವಂತಹ ಕತೆ ಚಿತ್ರಕತೆ ಹೊಂದಿರುವಂತಹ ಸಿನಿಮಾಗಳ ಬಗ್ಗೆ ನಾವು ಮಾತನಾಡೋಣ. ಹಾಗೇನೆ ನೀವು ಸಹ ಮದರ್ ಲವ್ ಅಥವಾ ಅಮ್ಮನ ಪ್ರೀತಿ ಕೇಂದ್ರಿತವಾಗಿರುವಂತಹ ಯಾವ ಚಿತ್ರ ನಿಮಗೆ ಇಷ್ಟ ಆಗತ್ತೆ, ನಿಮ್ಮ ಮನಸ್ಸಿಗೆ ಹತ್ತಿರ ಅನಿಸುತ್ತೆ, ಅಥವಾ ತಾಯಿ ಪ್ರೀತಿಯನ್ನು ಎತ್ತಿ ಹಿಡಿಯುವಂತಹ ಅನೇಕ ಚಿತ್ರಗಳು ನಮ್ಮಲ್ಲಿ ಬಂದಿವೆ, ಅಂತಹ ಚಿತ್ರಗಳಲ್ಲಿ ಯಾವ ಚಿತ್ರ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ಹತ್ತಿರ ಅನಿಸುತ್ತೆ, ಯಾವ ಸಾಲುಗಳು ಇಷ್ಟ ಆಗುತ್ತೆ, ಅದನ್ನು ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489103029 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ಅಮ್ಮ ಮತ್ತು ತಾಯಿ ಈ ಶೀರ್ಷಿಕೆಯ ಅಡಿಯಲ್ಲಿ ಚಿತ್ರಗಳು ನಮ್ಮಲ್ಲಿ ಸಿಗತ್ತೆ ಕಾಣಲಿಕ್ಕೆ. 1964 ಅಮ್ಮ ಶೀರ್ಷಿಕೆ ಇರುವಂತಹ ಅದ್ಭುತವಾದಂತಹ ಚಿತ್ರ, ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ದಿನೇಶ್, ಇನ್ನು ಇತರೆ ಕಲಾವಿದರು ಹೊಂದಿದಂತಹ ಚಿತ್ರ ಬಿಡುಗಡೆಯಾಗುತ್ತೆ. ಆನಂತರ ಅಮ್ಮ ಶೀರ್ಷಿಕೆಯ ಮತ್ತೊಂದು ಚಿತ್ರ, ಅನಂತ್ನಾಗ್ ಲಕ್ಷ್ಮಿ ಅವರ ಅಭಿನಯ ಇರುವಂತಹ ಮುದ್ದಾದ ಚಿತ್ರ ಬಿಡುಗಡೆಯಾಗುತ್ತೆ. ಹಾಗೆಯೇ ಅಮ್ಮ ಐ ಲವ್ ಯು ಅಂತ 2018 ಚಿತ್ರವೊಂದು ಬಿಡುಗಡೆಯಾಗುತ್ತೆ. ಚಿರಂಜೀವಿ ಸರ್ಜಾ ಮತ್ತು ನಿಶ್ವಿಕಾ ನಾಯ್ಡು ಅವರು ಈ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಹೀಗೆ ಅಮ್ಮ ಅನ್ನುವಂತಹ ಪದ ಯಾರಿಗೆ ಇಷ್ಟ ಆಗಲ್ಲ. ಈ ಶಬ್ದ ಕೇಳಿದ ನಂತರ ನಮಗೆ ಖುಷಿಯ ಜೊತೆಗೆ ಅಕ್ಕರೆಯ ಜೊತೆಗೆ ಪ್ರೀತಿಯ ಭಾವ ಹುಟ್ಟುತ್ತೆ. ಯಾಕೆ ಅಂದರೆ ಪ್ರೀತಿಯ ಭಾವನೆ ಹೇಗಿರುತ್ತೆ ಅಂತ ಇಡೀ ಜಗತ್ತಿಗೆ ಮೊದಲು ತೋರಿಸಿದ್ದು ತಾಯಿನೇ. ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅಂದರೆ ತಾಯಿ ಪ್ರೀತಿಗೆ ಸರಿಸಮಾನವಾದ ಪ್ರೀತಿ ಮರುಸೃಷ್ಟಿಯಾಗಲಿಕ್ಕೆ ಪ್ರಾಣಿ ಪಕ್ಷಿ ಮನುಷ್ಯ ಅಷ್ಟೇ ಏಕೆ ದೇವರಿಂದಾನೇ ಸಾಧ್ಯವಾಗಲಿಲ್ಲ ಅಂತ ಹೇಳಬಹುದು. ಇನ್ನು ಅಮ್ಮ ಅಂದರೆ ಪ್ರತಿ ಮಗುವಿಗೆ ಆ ಶಬ್ದ ಅಲಂಕಾರ, ಹಾಗೆಯೇ ಹುಟ್ಟಿದ ತಕ್ಷಣ ದೇವರೇ ಆ ಮಗುವಿಗಾಗಿ ಬರೆದಿಡುವಂತಹ ಒಂದು ಆಸ್ತಿ ಅಮ್ಮ.

ದೇವರಿಗೆ ಪ್ರತಿದಿನ ಪ್ರಾರ್ಥನೆಯನ್ನು ಮಾಡ್ತೀವಿ, ಪರಿಪರಿಯಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಪ್ಪ ಅಂತ ಕೇಳ್ತೀವಿ. ಆದರೆ ನಮ್ಮ ಜೊತೆಗೆ ಇರುವ, ಬಹುಶಃ ದೇವರು ಎಲ್ಲರ ಜೊತೆ ಇರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಅಮ್ಮನ ಸೃಷ್ಟಿ ಆಯ್ತೇನೋ. ಯಾಕೆಂದರೆ ನಮಗಾಗಿ, ನಮ್ಮ ಏಳಿಗೆಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವಂತಹ ತ್ಯಾಗಮೂರ್ತಿ ಅಮ್ಮ. ಒಬ್ಬ ರಾಜ ಊರಿಗೆ ಅರಸನಾದರೂ, ನಾಡಿಗೆ ದೊರೆಯಾದರೂ, ತಾಯಿಗೆ ಮಗನೇ ಅನ್ನುವಂತಹ ಗಾದೆ ಇದೆ. ಹಾಗಾಗಿ ಅಣ್ಣಯ್ಯ ಚಿತ್ರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಅಮ್ಮ ಎಷ್ಟೆಲ್ಲ ಧೋರಣೆಗಳನ್ನು ಮಾಡ್ತಾರೆ, ಬೆನ್ನ ಹಿಂದೆ ಹೇಗೆಲ್ಲ ವ್ಯವಸ್ಥೆಯನ್ನು ಅಳಿಸಿ ಬೇರೆಯ ರೀತಿಯಲ್ಲಿ ಬರೆಯುವಂತಹ ಕೆಲಸವನ್ನು ಮಾಡ್ತಾರೆ. ಏನೇ ಮಾಡಿದ್ರೂ ಆ ಚಿತ್ರದ ನಾಯಕ ಪಾತ್ರಧಾರಿ ಎಂದಿಗೂ ಬದಲಾಗಲ್ಲ. ಅಮ್ಮ ಅಂದರೆ ಅಷ್ಟು ಪ್ರೀತಿ ಆತನಿಗೆ, ಅಷ್ಟು ವಿಶ್ವಾಸ. ಅಮ್ಮ ವಿಷವನ್ನೇ ಕೊಟ್ಟರೂ ಸಲೀಸಾಗಿ ಅದನ್ನು ಸೇವಿಸುವಂತಹ, ತೆಗೆದುಕೊಳ್ಳುವಂತಹ ಮನಸ್ಥಿತಿ ನಾಯಕನದ್ದು. ಅಂತಹ ಪಾತ್ರಧಾರಿ ಆ ಪಾತ್ರವನ್ನು ಸೃಷ್ಟಿ ಮಾಡುವಂತಹ ಕತೆ ಚಿತ್ರಕತೆ. ಜೊತೆಗೆ ಚಿತ್ರದ ಕೊನೆಯಲ್ಲಿ ಎಲ್ಲವೂ ಸುಖಾಂತ್ಯ ಆಗತ್ತೆ, ಎಲ್ಲದಕ್ಕೂ ಒಂದು ಅಂತಿಮ ಇರುತ್ತೆ. ಹಾಗಾಗಿ ಯಾರೆಲ್ಲ ತಾಯಿಯನ್ನು ಆಗಾಗ್ಗೆ ಅಂದರೆ ಅವರನ್ನು ಹತ್ತಿರ ಇರ್ತಾರೆ, ಪ್ರತಿದಿನ ಸಿಗ್ತಾರೆ, ಅಯ್ಯೋ ಇವ್ರು ನಮ್ಮಮ್ಮ ಯಾವಾಗಲೂ ಸಿಗ್ತಾರೆ, ಏನು ಮಾತಾಡೋದು, ಅಥವಾ ಎಲ್ಲೋ ಕೆಲವು ಸಾರಿ ಮಾತುಗಳು ನಿಂತು ಸುಮಾರು ವರ್ಷಗಳಾಗಿರುತ್ತೆ, ಅಥವಾ ಯಾವುದೋ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿರ್ತೀವಿ, ಏನೇ ನಮ್ಮ ನಡುವೆ ಗೊಂದಲಗಳು ಇದ್ದರೂ ಅವರು ನಮ್ಮಮ್ಮ. ಹಾಗಾಗಿ ಆ ಅಮ್ಮ ಅನ್ನುವಂತಹ ಶಬ್ದ ಕೊಡುವಂತಹ ನೆಮ್ಮದಿ, ಪ್ರೀತಿ, ಸರಳತೆ, ಶ್ರೀರಕ್ಷೆ, ಸುರಕ್ಷತೆ ಬೇರೆ ಯಾವ ಶಬ್ದಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ.

ಈಗಷ್ಟೇ ನೀವು ಕೇಳಿದಂತಹ ಗೀತೆ ಎಕ್ಸ್ಕ್ಯೂಸ್ ಮೀ ಚಿತ್ರದ್ದು. ಈ ಚಿತ್ರದ ಕಥಾಹಂದರದಲ್ಲೂ ತಾಯಿಯ ಪ್ರೀತಿಯ ಬಗ್ಗೆ, ತಾಯಿ ಬಗ್ಗೆ ಸಾಕಷ್ಟು ಮಾತುಗಳಿದೆ. ಏನು ಈ ಹಾಡೆ ಎಲ್ಲವನ್ನ ತಿಳಿಸುತ್ತೆ. ಹಾಗೆಯೇ ಅನೇಕ ಕಲಾವಿದರು ತಾಯಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪಂಡ್ರಿಬಾಯಿಯವರು, ಎಂ ವಿ ರಾಜಮ್ಮ ಅವರು, ಲೀಲಾವತಿಯವರು, ಜಯಮಾಲಾ, ಚಿತ್ರಾ ಶೆಣೈ, ಇನ್ನೋ ಕೆ ಜಿ ಎಫ್ನ ತಾಯಿ ಅರ್ಚನಾ ಜೋಯಿಸ್ ಅವರು, ಸುಧಾರಾಣಿಯವರು, ಹಾಗೆಯೇ ಲಕ್ಷ್ಮೀ ಅವರು, ಪದ್ಮಾ ಅವರು, ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಎಲ್ಲರೂ ತಮಗೆ ಕೊಟ್ಟಂತಹ ಆ ಪಾತ್ರದಲ್ಲಿ ಲೀಲಾಜಾಲವಾಗಿ ಅಭಿನಯವನ್ನು ಮಾಡ್ತಾರೆ. ಹಾಗೆಯೇ ಇವರೇ ನಮ್ಮ ತಾಯಿ ಆಗಿದ್ದರೆ ಎಷ್ಟು ಚಂದ ಇರ್ತಿತ್ತು, ಈ ರೀತಿ ಒಬ್ಬ ತಾಯಿ ನನಗೆ ಸಿಕ್ಕಿದ್ರೆ ಎಷ್ಟು ಚಂದ ಇರ್ತಿತ್ತು ಅಂತ ಅನ್ನಿಸುವಷ್ಟು ಆ ಪ್ರೀತಿಪೂರ್ವಕ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂದರೆ ಆ ನಿಷ್ಕಲ್ಮಶವಾದಂತಹ ಪ್ರೀತಿ, ಅದಕ್ಕೆ ಸರಿಸಮಾನವಾದದ್ದು ಬಹುಶಃ ಜಗತ್ತಿನಲ್ಲಿ ಬೇರೇನೂ ಇಲ್ಲ ಅಂತ ಅನಿಸುತ್ತೆ. ಇನ್ನು ಅನೇಕ ನಟರು ತಾಯಿಯ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ತಾರಾ ಅವರು ಸಾಕಷ್ಟು ಚಿತ್ರಗಳಲ್ಲಿ ತಾಯಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿ ಮನಸ್ಸನ್ನು ಗೆಲ್ತಾರೆ. ಶ್ರುತಿ ಅವರು ಸಹ ಅನೇಕ ಚಿತ್ರಗಳಲ್ಲಿ ತಾಯಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ತಾ ಸೈ ಅನ್ನಿಸ್ಕೊಂಡಿದ್ದಾರೆ.

ಹೌದು ನಿಜ, ಜೋಜೋ ಲಾಲಿ ಅಂತ ಹೇಳಿ ಜಗತ್ತನ್ನೇ ಮರೆಸ್ತಾಳೆ ಅಮ್ಮ. ಆಕೆ ಮಗುವಿಗೆ ಊಟ ಮಾಡಿಸ್ಲಿಕ್ಕೆ, ನಿದ್ರೆ ಮಾಡಿಸ್ಲಿಕ್ಕೆ ಅಳತಾ ಇದ್ರೆ, ಒಂಥರ ಚಿಂಡಿಯಾಗಿದ್ದರೆ, ಎಷ್ಟು ಕಷ್ಟ ಆದರೂ ಎಲ್ಲವನ್ನು ಮಗುವಿನ ನಗುವಿನಲ್ಲಿ ನೋಡಿ ಮರಿತಾಳೆ. ಇನ್ನು ಸಂದೇಶಗಳನ್ನು ನೋಡೋದಾದರೆ, ಅನೇಕರು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ತಾಯಿ ನಮ್ಮ ಮೊದಲ ಗುರು, ಆ ಗುರುಗೆ ನನ್ನ ನಮನ, ಪ್ರೀತಿಯ ನಮಸ್ಕಾರ ಅಂತ ಭವ್ಯ ಆ್ಯಂಡ್ ಕೃತಿಕಾ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಎಕ್ಸ್ಕ್ಯೂಸ್ ಮೀ ಚಿತ್ರ ನಂಗೆ ಇಷ್ಟ ಆಗುತ್ತೆ ಅಂತ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಉದಯ ಟೈಲರ್ ಇವರು ಶಿರೂರಿನಿಂದ, ಕಪ್ಪು ಬಿಳುಪು ಚಿತ್ರದ ಅಮ್ಮನ ನಿನ್ನ ಅಮ್ಮ ನಿನ್ನ ತೋಳಿನಲ್ಲಿ ಈ ಹಾಡು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕೇರಳದ ಸಿಂಹ ಚಿತ್ರದಲ್ಲಿ ಪಂಡ್ರಿಬಾಯಿ ಅವರ ಪಾತ್ರ

ನಂಗೆ ತುಂಬ ಇಷ್ಟ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್, ಶ್ರೀನಿವಾಸಮೂರ್ತಿ ಇವರೆಲ್ಲರನ್ನ ನೋಡಿದ್ರೆ ನಿಜವಾಗ್ಲೂ ಅಮ್ಮ ನೀನು ನಮಗಾಗಿ ಈ ಹಾಡು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚಂದ್ರಮುಖಿ ಐ ಲೇಔಟ್ ಮಲ್ಲತ್ತಹಳ್ಳಿ, ಇಲ್ಲಿಂದ ಶ್ರೀಕೃಷ್ಣ ದೇವರಾಯ ಎಂ ವಿ ರಾಜಮ್ಮ ಅವರ ಪಾತ್ರ, ಡಾಕ್ಟರ್ ರಾಜ್ಕುಮಾರ್ ತಾಯಿ ಮಗನ ಅಮೋಘ ಅಭಿನಯ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಪಂಡ್ರಿಬಾಯಿ ಅವರು ಅವ್ರ ಪಾತ್ರ ತಾಯಿ ಪಾತ್ರದಲ್ಲಿ ಅಭಿನಯ ಮಾಡೋದು ನಿಜವಾಗ್ಲೂ ಇಷ್ಟ ಆಗುತ್ತೆ. ಜೊತೆಗೆ ಸುವರ್ಣಭೂಮಿ ಚಿತ್ರ ನನಗಿಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಹಾಗೆಯೇ ಅಮ್ಮ ಅಂದರೆ ಜಯಂತಿ, ಮಂಜುಳಾ, ತಾಯಿಗಿಂತ ದೇವರಿಲ್ಲ, ರಾಜ್ಕುಮಾರ್ ಅವರ ಪಾತ್ರ ನನಗಿಷ್ಟ ಆಗತ್ತೆ ಅಂತ ಕಾತರಕಿ KHP ಕಾಲೋನಿ ಹರಿಹರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅನಿಲ್ ಭೀಷ್ಮಣ್ಣನವರು, ಇವರು ಶಮನೇವಾಡಿ, ಇಲ್ಲಿಂದ ಅಮ್ಮನ ಮತ್ತು ತಾಯಿಯ ಬಗ್ಗೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂತು. ಪರಿಮಳ ಕಾರ್ಯಕ್ರಮದಲ್ಲಿ ಅಮ್ಮನ ಪ್ರೀತಿ ಕುರಿತಾದಂತಹ ಚಿತ್ರಕತೆ ಇದ್ದಂತಹ ಚಿತ್ರಗಳ ಬಗ್ಗೆ ಮಾತನಾಡಿದ್ವಿ. ಇನ್ನು ಬಹುತೇಕ ಎಲ್ಲ ಚಿತ್ರಗಳಲ್ಲೂ ತಾಯಿಯ ಪ್ರೀತಿ, ತಾಯಿ ಬಗ್ಗೆ ಒಂದು ಮಾತು, ಹಾಗೆಯೇ ಸನ್ನಿವೇಶಗಳು ಇದ್ದೇ ಇರುತ್ತೆ. ಆದರೆ ಆ ಪ್ರೀತಿಯನ್ನೇ ಕೇಂದ್ರಿತವಾಗಿ ಮೂಲ ಕಥೆಯಾಗಿ ಇಟ್ಟುಕೊಂಡು ಕಥೆಯನ್ನು ಸನ್ನಿವೇಶಗಳನ್ನು ಹೆಣೆದಿರ್ತಾರೆ. ಹಾಗಾಗಿ ಅಂತಹ ಚಿತ್ರಗಳು ಸದಾಕಾಲ ಗೆಲ್ತಾ ಬಂದಿವೆ. ಇನ್ನು ತಾಯಿ ಪ್ರೀತಿಗೆ ಸರಿಸಮಾನವಾದದ್ದು ಜಗತ್ತಲ್ಲಿ ಬೇರೇನೂ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ಯಾರೆಲ್ಲ ಕಾರ್ಯಕ್ರಮವನ್ನು ಕೇಳಿದ್ದೀರಿ, ತಾಯಿಯನ್ನು ಹೆಚ್ಚಾಗಿ ಪ್ರೀತಿ ಮಾಡೋಣ, ಆಕೆಗೆ ನೋವಾಗದೇ ಇರೋ ಆ ರೀತಿಯಲ್ಲಿ, ತೊಂದರೆ ಆಗದೆ ಇರೋ ರೀತಿಯಲ್ಲಿ, ಮತ್ತು ಆಕೆ ನಮ್ಮ ಜೊತೆ ಇರುವಷ್ಟು ಕಾಲ ಸಂತೋಷದಿಂದ ತನ್ನ ಬದುಕನ್ನು ಜೀವಿಸುವಂತೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮಕ್ಕಳಾಗಿ.

ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮ. ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ಇನ್ನು ಸಮಯ 5 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ನ್ಯಾಯ ಮತ್ತು ಕಠಿಣ ಶಿಕ್ಷೆ ನೀಡಲು ಸರ್ಕಾರ 4 ರಾಜ್ಯಗಳಲ್ಲಿ 5 ತ್ವರಿತ ನ್ಯಾಯಾಲಯ ಸ್ಥಾಪಿಸಲು ಪ್ರಕ್ರಿಯೆ ಆರಂಭಿಸಿದೆ. ಮುಂಬೈ, ಕೋಲ್ಕತ್ತಾ, ದೆಹಲಿ ಮತ್ತು ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ನ್ಯಾಯಾಲಯ ಕಾರ್ಯನಿರ್ವಹಿಸಲಿದೆ. ವಿರೋಧ ಪಕ್ಷಗಳು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಪದೇ ಪದೇ ಚರ್ಚೆಯಿಂದ ದೂರ ಸರಿಯುತ್ತಿದ್ದು ತಮ್ಮ ನಿಲುವನ್ನು ಬದಲಾಯಿಸುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ದೇಶಾದ್ಯಂತ ಒಟ್ಟು 10,389 ಕಿಲೋಮೀಟರ್ ರಾಷ್ಟೀಯ ಹೈಸ್ಪೀಡ್ ಕಾರಿಡಾರ್ಗಳು ಹಾಗೂ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗಳು ನಿರ್ಮಿಸಲಾಗಿದೆ. ಅವುಗಳಲ್ಲಿ 4,809 ಕಿಲೋಮೀಟರ್ ಪೂರ್ಣಗೊಂಡಿದ್ದು 5,580 ಕಿಲೋಮೀಟರ್ ಅನುಷ್ಠಾನ ಹಂತದಲ್ಲಿದೆ ಎಂದು ಕೇಂದ್ರ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ. ರಾಷ್ಟೀಯ ಹೆದ್ದಾರಿ 69 ಶಿರಾ ಬಡವನಹಳ್ಳಿ ಭಾಗದ 584.98 ಕೋಟಿ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ರಾಜ್ಯದ ಮಲೆನಾಡು, ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಾಕ್ಸರ್ ಲವ್ಲಿನಾ ಬಾರ್ಗೋಹೈನ್ ಬೈ ಪಡೆದ ಬಳಿಕ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಹರಾರೆಯಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ದುಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಜಿಂಬಾಬ್ವೆ 4.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 21 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:35 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, ರಾತ್ರಿ 8:02 ನಮ್ಮ ಆಯ್ಕೆ, 9:15 ಹಿಂದಿ ಕಾರ್ಯಕ್ರಮಗಳು, ಇದರಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುತ್ತೆ, 9:30 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ ನಿಮಗಾಗಿ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ನಾಳಿನ ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು. ಮಾನಸಿಕ ಆರೋಗ್ಯ ವಿಭಾಗ, ಭಾಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಾರ್ಯಕ್ರಮ ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳು. 1:20 ಸಿನಿ ಕ್ವಿಸ್. ಹಾಗೆ 2:15 ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾಣ. 3:00 ಸಖಿ ಸಹೇಲಿ. ಈ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಸಂಜೆ 4:00 ಪ್ರಾಯೋಜಿತ ಕಾರ್ಯಕ್ರಮ ಪಿತಾರ. ನಂತರ 4:30 ಕಾರ್ಯಕ್ರಮ ಪರಿಮಳ. 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ವಂದೇ ಮಾತರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಯುವಧ್ವನಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಮೂಡಿಬಂತು.
1: ವಿವಿಧ ಭಾರತಿ 102.9 ಎಫ್ಎಂ.
0: ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ 102.9 FM. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಇಂಪಾದ ಚಿತ್ರಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ವಸಂತ ಗೀತ ಚಿತ್ರದ ಹಾಡನ್ನು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಎಂ ರಂಗರಾವ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಚಿ ಉದಯ್ ಶಂಕರ್.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದಲ್ಲೇ ಸೊಗಸಾದ ಗೀತೆ ಒಂದು ಮೂಡಿಬಂತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಹಾಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮತ್ತೊಂದು ಗೀತೆ ರವಿಚಂದ್ರ ಚಿತ್ರದ್ದು, ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಗೀತೆಯನ್ನು ಬರೆದವರು ಚಿವುದಯ ಶಂಕರ್. 5:23:52 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೀರ. ಈಗ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಹಾಡನ್ನು ಕೇಳೋಣ. ವಿಜಯ ನರಸಿಂಹ ಅವರು ಬರೆದ ಹಾಡು ಇದು, ಸಂಗೀತ ಶಂಕರ್ ಗಣೇಶ್ ಅವರಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಕೇಳ್ತಾ ಇದ್ದೀರಾ 102.9 FM.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಅರ್ಜುನಂಥ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುಗ್ಗು ಮಾತ ಜೇನ ಚಲ್ಲಿ ನಗುವಂಥ ಹೂಗಳಿವರು. ಮುತ್ತಿನಂಥ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜೇನ ಚಲ್ಲಿ ನಗುವಂಥ ಹೂಗಳಿವರು. ಅರೆ

ಮಕ್ಕಳಿಗೆ ಪಾಲು, ಶಿಸ್ತನ್ನು ಮಕ್ಕಳಿಗೆ ಹೇಳಿಕೊಟ್ಟರೆ ನಮ್ಮ ನಾಡೆಲ್ಲ ವೀರರ ಸಾಲು. ದೇಶಕ್ಕೆ ಆರನ್ನು ಕೊಟ್ಟೆ ಎನ್ನುವ

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೆ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪ್ರಸಾರ ಆಯಿತು ರವಿಚಂದ್ರ ಚಿತ್ರದ ಹಾಡು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿಬಂತು. ಗೀತೆಯನ್ನು ಬರೆದವರು ಚಿವುದಯ ಶಂಕರ್. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮನೋರಂಜಿನಿ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಹುಡುಗಿರ್ತಾರೆ ನೋಡಿ, ಯಾವ್ದೋ ಪ್ರಾಪರ್ಟಿ ವಿಭಾಗ ಮಾಡಿದ್ರ ಬಗ್ಗೆ ಆಗಿರ್ಬೋದು, ಯಾವ್ದೋ ಒಂದು ದಾವೆ ಇರುತ್ತೆ. ಅವಾಗ ಆ ದಾವೆ ಯಾರ ವಿರುದ್ಧವಾಗಿ ಹೋಗಿರ್ತೀವಿ? ಸಾಮಾನ್ಯವಾಗಿ ನಮ್ಗೆ ಯಾರು ನ್ಯಾಯ ಕೊಟ್ಟಿರಂಗಿಲ್ಲ ಅವ್ರಿಗೆ ವಿರುದ್ಧ ಹೋಗಿರ್ತೀವಿ ನಿಜ. ಆದ್ರೆ ಅವರನ್ನ ನ್ಯಾಯಾಲಯಕ್ಕೆ ಕರೆಸಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಮತ್ತೆ ಅವರು ಅಕಸ್ಮಾತ್ ನಾನು ಬರೋದಲ್ಲಿ ಹೋಗಿ ಬಂದ್ಬಿಡ್ತಾರೆ, ಅವಾಗ ಏನ್ ಮಾಡ್ಬೇಕು? ಆಮೇಲೆ ಈ ವಾಟ್ಸ್ಆಪ್ ಈಗಿನ ತಂತ್ರಜ್ಞಾನದ ಮೂಲಕ ಅವ್ರನ್ನೇನಾದ್ರೂ ನಾವು ಕೋರ್ಟಿಗೆ ಕರಿಬೇಕಾ, ಸಮನ್ಸ್ ಮಾಡಬಹುದಾ ಅಂತ.
4: ಸೊ ಈಗ ಸಿವಿಲ್ ನ್ಯಾಯಾಲಯದಲ್ಲಿ ಏನಾಗುತ್ತೆ ಸರ್, ಕ್ರಿಮಿನಲ್ ಅಂದ್ರೆ ಪೊಲೀಸರ ಇನ್ಚಾರ್ಜ್ ತಗೊಳ್ತಾರೆ. ಸಿವಿಲ್ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಕೋರ್ಟ್ ನೋಟಿಸ್ ಕೊಡುತ್ತೆ. ನೋಟಿಸ್ ಒನ್ ಟೈಮ್ ನೋಟಿಸ್, ಟೂ ಟೈಮ್ಸ್ ನೋಟಿಸ್, ಮೂರ್ ಟೈಮ್ ನೋಟಿಸ್ ಕೊಡ್ತಾರೆ. ಆಗ್ಲೂ ಅವ್ರು ಬರಲ್ಲ ಅಂದ್ರೆ ಕೋರ್ಟ್ ನೋಟಿಸ್ ಅಂದ ತಕ್ಷಣ ಯಾರಾದ್ರೂ ಅಪಿಯರ್ ಆಗ್ಲೇಬೇಕು, ಅದು ಕಡ್ಡಾಯವಾಗಿ. ಕೋರ್ಟ್ ನೋಟಿಸ್ ಏನೋ ಕೆಲವೊಂದ್ಸಾರಿ ಅಡ್ರೆಸ್ ತಪ್ಪಾಗುತ್ತೆ. ಸೊ ಆ ತರ ಇದ್ದಾಗ ಅಂದ್ರೆ ಪೆಟಿಷನರ್ ಅಂತ ಹೇಳ್ತೀವಿ ನಾವು, ವಾದಿಗಳು ಅಂತ ಹೇಳ್ತೀವಿ. ಇವು ಪ್ರತಿವಾದಿಗಳಿಗೆ ನಾವು ನೋಟಿಸ್ ಅನ್ನ ಕಳಿಸುವಾಗ ಪ್ರತಿವಾದಿಗಳದ ಅಡ್ರೆಸ್ ಏನಾದ್ರೂ ತಪ್ಪಿತ್ತು, ಅವ್ರ ಇದಾಯ್ತು ಅಂತಂದ್ರೆ ಅದು ಕೋರ್ಟಿಗೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ ನೋಟಿಸ್. ಸೊ ಮೂರ್ ನೋಟಿಸ್ ಕಳ್ಸಿದ ಮೇಲೆ ಕೂಡ ಅವ್ರು ಬರಲ್ಲ ಅಂದ್ರೆ ಅವಾಗ ಕೋರ್ಟ್ ಎಕ್ಸ್ಪರ್ಟ್ ಆರ್ಡರ್ಸ್ ಅನ್ನ ಮಾಡ್ಬಿಡಬಹುದು. ಅಂದ್ರೆ ವಾದಿಗಳು ಹಾಕಿರ್ತಾರಲ್ವಾ, ಪೆಟಿಷನರ್ ಹಾಕಿರ್ತಾರಲ್ಲ, ಅವ್ರ ಪರವಾಗಿನೇ ಕೇಸ್ ಅನ್ನ ಡಿಸ್ಪೋಸ್ ಮಾಡ್ಬಿಡ್ಬೋದು.
3: ಅಂದ್ರೆ ಈಗ ಅವ್ರು ಏನು ನ್ಯಾಯ ಒದಗಿಸಬೇಕು ಅಂತ ಕೇಳ್ತಿರ್ತಾರೆ, ಅದರ ಪ್ರಕಾರ ಆದೇಶ ಬಂದ್ಬಿಡುತ್ತೆ.
4: ಹೌದು. ಮತ್ತೆ ಆಮೇಲೆ ಅವರು ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೊಡ್ತಾರೆ, ಸೊ ಈ ಸೋ ಅಂಡ್ ಸೋ ಡೇಟ್ಗೆ ಮತ್ತೆ ಇವ್ರು ಬರ್ಲಿಲ್ಲ ಅಂತ ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ, ನೀವು ಬರ್ಬೇಕು ಈ ಕೋರ್ಟಿಗೆ, ಈ ಕೇಸ್ ಇದೆ ಅಂತ ಕೊಡ್ತಾರೆ. ಆಗ್ಲೂ ಬಂದಿಲ್ಲ ಅಂದ್ರೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಪಾರ್ಟಿಗಳೇನೆ ಹ್ಯಾಂಡ್ ಸಮನ್ಸ್ ಅಂತ ತಗೊಂಡ್ಬಿಡ್ತಾರೆ, ನಾವೇ ಹೋಗಿ ಅವ್ರ ಮನೆ ಕೊಟ್ಟು ಬರ್ತೀವಿ ಅಂತ ಕೋರ್ಟಿಂದ. ಹೌದೌದು, ಕೋರ್ಟಿಂದ ಎಲ್ಲ ರೆಡಿ ಮಾಡಿ
3: ಕೊಡ್ಬೇಕು.
4: ಅದನ್ನ ಪ್ರತಿವಾದಿಗಳೇ, ವಾದಿಗಳೇ, ಪೆಟಿಷನರ್ನೇ ಪ್ರತಿವಾದಿಗೆ ಲಾಯರ್ ಮೂಲಕ ಕೊಡ್ಬೋದು, ಲಾಯರ್ನ ಕರ್ಕೊಂಡು ಹೋಗ್ಬೋದು. ಇಲ್ಲ ಅವ್ರಿಗೆ ಏನಾದ್ರೂ ಸ್ವಲ್ಪ ಭಯ ಇದೆ ಅಂದಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಅಂತ ಜಡ್ಜ್ ಹತ್ರ ಕೇಳಿದ್ರೆ ವಿತ್ ಪೊಲೀಸ್ ಸಪೋರ್ಟ್ ಅಂತಾನೆ ಹಾಕಿ ಕೊಡ್ತಾರೆ.
3: ಓ, ಆ ನೋಟಿಸ್ ಕೊಡ್ಬೇಕಂದ್ರೂ ಕೊಡ್ಲಿಕ್ಕೆ ಹೋದಾಗ ನಮ್ಮ ಮೇಲೆ ಏನಾದ್ರೂ ಬಳಕೆ ಮಾಡಿದ್ರು ಅಥವಾ ಏನಾದ್ರೂ ಜಗಳಕ್ಕೆ ಬಂದ್ರು ಅಂತ ಹೇಳಿ ಆಗ್ಬಾರ್ದು ಅಂತಂದ್ರೆ ಬೇಕಾದ್ರೆ ಪೊಲೀಸರು ಕರ್ಕೊಂಡು ಹೋಗಿ ಕೊಡ್ಬೋದು.
4: ಕನ್ಸರ್ನ್ ಪೊಲೀಸ್ ಅನ್ನ ಅಂದ್ರೆ ಇವ್ರು ಕರಿಯಂಗಿಲ್ಲ, ಕೋರ್ಟೆ ಆದೇಶ
3: ಕೊಡುತ್ತೆ. ಗೊತ್ತಾಯ್ತು. ಅಂದ್ರೆ ಕೋರ್ಟ್ ಮೂಲಕವಾಗಿ
4: ನೋಟಿಸ್ ಅಲ್ಲಿ
3: ಕೊಡ್ಬೇಕು ಅಂದ್ರೆ ಈಗ ಕೋರ್ಟಿಗೆ ಪ್ರತಿಯೊಬ್ಬರು ತಲೆ ಬಾಗ್ಲೇಬೇಕು. ಯಾವ್ದೇ ಆದೇಶ ಇರ್ಬೋದು ಅಥವಾ

0: ನೋಟಿಸ್ ಇರಬಹುದು, ಎಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಅವ್ರು ಪಾಲನೆ ಮಾಡಲಿಲ್ಲ ಅಂದ್ರೆ ಜೈಲಿಗೆ ಹೋಗಬೇಕಾಗುತ್ತೆ.
1: ಅಂದ್ರೆ
0: ಕ್ರಮ ತಗೋತಾರೆ ಅವ್ರನ್ನ.
1: ಅವ್ರ ಮೇಲೆ ಏನಿಲ್ಲ, ಸಮನ್ಸ್ ಆಗುತ್ತೆ, ವಾರಂಟ್ ಆಗುತ್ತೆ ಸರ್, ಅಷ್ಟೇನೆ. ಬಟ್ ಅಂದ್ರೆ ಜೈಲಿಗೆ ಸಿವಿಲ್ ಕೇಸ್ಗಳಲ್ಲಿ ಕಳ್ಸಲ್ಲ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಪರವಾಗಿ ಆಗಲ್ಲ ಕೇಸು. ಸಿವಿಲ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು.
0: ಹೌದು ಮೇಡಮ್. ಈಗ ಆ ಪ್ರಾಪರ್ಟಿ ಇವ್ರ ಪರವಾಗಿ, ಈಗ ಉದಾಹರಣೆ ಅವ್ರು ಬರಲಿಲ್ಲ ಅಥವಾ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಂದಾಗ ಇವರು ಏನು ನ್ಯಾಯ ಬೇಕಾಗಿರ್ತದೆ, ಇವರ ಪರವಾಗಿ ಆಗ್ಬಿಡುತ್ತೆ. ಆದರೂ ಕೂಡ ಅವರು ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅನ್ಕೋಣ, ಅವರು ರೆಡಿ ಆಗಲ್ಲ, ನಾವು ಒಪ್ಪಲ್ಲ, ಇದು ಆದೇಶವನ್ನು ಒಪ್ಪಲ್ಲ ಅಂತಾರೆ,
1: ಅವ್ರು ಅಪೀಲ್ ಹೋಗ್ಬೇಕು.
0: ಸರಿ, ಈ ಬಗ್ಗೆ ಈ ರೀತಿ ನಾವು ಯಾವುದೇ ಒಂದು ಸಿವಿಲ್ ದಾವೆಗಳಿದ್ರೆ ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಕಾನೂನಿನ ಮೂಲಕವಾಗಿರುವಂತಹ ನಿಯಮವನ್ನು ಅನುಸರಿಸಬೇಕು. ಮತ್ತೆ ಆದೇಶಗಳು ಆಗ್ಬಹುದು, ಆದೇಶ ಅದು ತನ್ನ ಪ್ರಕಾರ ಆದಾಗ ಅವರು ಅಕಸ್ಮಾತ್ ಒಪ್ಪಲಿಲ್ಲ ಅಂದ್ರೆ ಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ, ನ್ಯಾಯವನ್ನ ಪಡ್ಕೋಬೇಕು. ನ್ಯಾಯವನ್ನು ಪಾಲನೆ ಮಾಡಲಿ ಅಂದ್ರೆ ನ್ಯಾಯಾಂಗ ನಿಂದನೆ ಆಗತ್ತೆ, ಅವಾಗ ಶಿಕ್ಷೆ ಆಗತ್ತೆ. ಅಷ್ಟು ಮಾತ್ರ ಎಲ್ರಿಗೂ ಗೊತ್ತಿದೆ. ತುಂಬಾ ಧನ್ಯವಾದಗಳು ಮನೋರಂಜನೆ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ರಾಮ ಲಕ್ಷ್ಮಣ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಇದು ಜಿ ಉದಯ್ ಶಂಕರ್ ಅವರ ರಚನೆಯಾಗಿತ್ತು. ಹಾಡ್ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. 5:51:52 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೀಗ ಸತ್ಯಂ ಅವರ ಸಂಗೀತವಿರುವ ಕಾಳಿಂಗ ಚಿತ್ರದ ಹಾಡನ್ನು ಕೇಳಿ. ಜಿ ಉದಯ್ ಶಂಕರ್ ಅವರು ಬರೆದ ಈ ಹಾಡನ್ನು ಎಸ್ ಜಾನಕಿ ಅವರೊಂದಿಗೆ ಹಾಡಿದ್ದಾರೆ ವಾಣಿ ಜಯರಾಮ್.

ಬಿಳಿಗಿರಿಯ ಬನದಲ್ಲಿ ಚಿತ್ರದ ಈ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದು ರೊಮೇನಿಯಾದ ರಾಜಧಾನಿ ಬುಚಾರೆಸ್ಟ್ಗೆ ತಲುಪಿದ್ದಾರೆ. ಅವರನ್ನು ರೊಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆಗೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಸಂವಾದದಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದಿದ್ದಾರೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಮತ್ತು ಒಳಗೊಳ್ಳುವಿಕೆಯ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡು ಮಾತನಾಡಿದರು. ಪೆಟ್ರೋಲ್ನಲ್ಲಿ 20% ಹೆಚ್ಚಿನ ಎಥೆನಾಲ್ ಮಿಶ್ರಣ ಮಾಡುವ ಕುರಿತು ಈವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಎಂದು ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ಪೆಟ್ರೋಲಿಯಂ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಶಬರಿಮಲೆ ಚಿನ್ನದ ಹಗರಣಕ್ಕೆ ಸಂಬಂಧಿಸಿದಂತೆ ತಿರುವಾಂಕೂರು ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರನ್ನು ವಿಶೇಷ ತನಿಖಾ ತಂಡ ಇಂದು ಬಂಧಿಸಿದೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು, ಈ ಚಿಕಿತ್ಸೆಯನ್ನು ಪ್ರೋತ್ಸಾಹಿಸಬೇಕು, ಜೊತೆಯಲ್ಲಿ ಇದರ ಬಳಕೆ ಹೆಚ್ಚಾಗಬೇಕಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಸದಾಶಿವನಗರದ ತಮ್ಮ ಗೃಹ ಕಚೇರಿಯಲ್ಲಿ ನಾಗರಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳ ಶೀಘ್ರ ಹಾಗೂ ಕಾನೂನುಬದ್ಧ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೆನಡಾದ ಒಂಟೋರಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಮಹಿಳಾ ವಿಭಾಗದಲ್ಲಿ ಭಾರತದ ಅಗ್ರಶ್ರೇಯಾಂಕದ ಆಟಗಾರ್ತಿ ಅನಾಹತ್ ಸಿಂಗ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಸ್ವಾಸ್ಥ್ಯ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾನ ಭಜನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಜೊತೆಗೆ ಇವತ್ತು ನಾವು ಮಾತನಾಡಲು ಹೊರಟಿರುವ ವಿಷಯ ಕಾಮನ್ವೆಲ್ತ್ ಗೇಮ್ಸ್. ಹೌದು, ಸ್ಕಾಟ್ಲೆಂಡಿನ ಗ್ಲಾಸ್ಲೋದಲ್ಲಿ ಇವತ್ತಿನಿಂದ ಕಾಮನ್ವೆಲ್ತ್ ಕ್ರೀಡಾಕೂಟ ಆರಂಭವಾಗಿದೆ. ಇದರ ಇತಿಹಾಸ, ವಿಶೇಷತೆ ಇವೆಲ್ಲವುಗಳ ಬಗ್ಗೆ ಮಾತಾಡೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ.

ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಭಜರಂಗಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ವೀನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ ಇದಾಗಿತ್ತು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿ ಬಂತು. 6:12:50 ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ. ಹೌದು, ಇವತ್ತಿನಿಂದ ಕಾಮನ್ವೆಲ್ತ್ ಗೇಮ್ಸ್ ಆರಂಭ ಆಗಿದೆ ಸ್ಕಾಟ್ಲೆಂಡಿನ ಗ್ಲಾಸ್ಕೋದಲ್ಲಿ. ಈ ಕಾಮನ್ವೆಲ್ತ್ ಗೇಮ್ ಇದೆಯಲ್ಲ, ಇದು ಮೊದಲು ಆರಂಭವಾಗಿದ್ದು 1930 ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಮೊದಲ ಬಾರಿಗೆ ಇದು ಆರಂಭ ಆಯಿತು. ಒಲಿಂಪಿಕ್ಸ್ ಹಾಗೂ ಏಷ್ಯನ್ ಗೇಮ್ಸ್ನಂತೆ ಕಾಮನ್ವೆಲ್ತ್ ಗೇಮ್ಸ್ ಕೂಡ 4 ವರ್ಷಗಳಿಗೊಮ್ಮೆ ಆಯೋಜಿಸಲ್ಪಡುವಂತಹ ಗೇಮ್ಸ್ ಇದು. ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದ ಮತ್ತು ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದಲ್ಲಿರುವ ಸದಸ್ಯ ದೇಶಗಳ ಕ್ರೀಡಾಪಟುಗಳು ಈ ಕೂಟದಲ್ಲಿ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟವನ್ನು ನಿರ್ವಹಿಸುವಂಥದ್ದು CGF ಅಂದರೆ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್. ಇದನ್ನು ಸ್ನೇಹಪರ ಆಟಗಳು ಅಥವಾ ದ ಫ್ರೆಂಡ್ಲಿ ಗೇಮ್ಸ್ ಅಂತಲೂ ಕೂಡ ಕರೀತಾರೆ. ಒಲಿಂಪಿಕ್ಸ್ನಲ್ಲಿ ಸಾಮಾನ್ಯವಾಗಿ ಇಲ್ಲದಂತಹ ಅನೇಕ ಸಾಂಪ್ರದಾಯಿಕ ಕ್ರೀಡೆಗಳನ್ನು ನಾವಿಲ್ಲಿ ಕಾಣಬಹುದು. ಉದಾಹರಣೆಗೆ ಲಾನ್ ಬಾಲ್ಸ್ ಇರ್ಬೋದು, ನೆಟ್ ಬಾಲ್ ಇರ್ಬೋದು, ಸ್ಕ್ವ್ಯಾಶ್ ಅನ್ನುವಂಥ ಕ್ರೀಡೆಗಳಿರ್ಬೋದು. ಈ ಎಲ್ಲ ಕ್ರೀಡೆಗಳು ಕಾಮನ್ವೆಲ್ತ್ ಗೇಮ್ಸ್ನ ವಿಶೇಷತೆಗಳು. ಈ ಕುರಿತಂತೆ ಇನ್ನಷ್ಟು ಮಾತಾಡೋಣ. ಕೇಳ್ತಾ ಇರಿ, ಇದು ನಿಮ್ಮ ಮೆಚ್ಚಿನ 102.9 FM.

ತಿರುಪತಿ ಎಕ್ಸ್ಪ್ರೆಸ್ ಚಿತ್ರದ ಹಾಡು ಪ್ರಸಾರ ಆಯಿತು ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಹಾಡಿದವರು ಕಾರ್ತಿಕ್ ಮತ್ತು ಚಿನ್ಮಯಿ. ಅರ್ಜುನ್ ಜನ್ಯ ಅವರ ರಚನೆ ಇದು, ಕೆ ಕಲ್ಯಾಣ್ ಅವರ ಸಂಗೀತ ಈ ಹಾಡಿಗಿತ್ತು. 6:18:55 ನೀವು ಕೇಳ್ತಾ ಇದ್ದೀರಾ 102.9 FM. ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಕಾಮನ್ವೆಲ್ತ್ ಗೇಮ್ಸ್ ಇವತ್ತಿಂದ ಅಂದರೆ 11 ದಿನಗಳವರೆಗೆ ಸ್ಕಾಟ್ಲೆಂಡಿನ ಗ್ಲಾಸ್ಕೋದಲ್ಲಿ ನಡೆಯುತ್ತೆ. 2 August ಈ ಕ್ರೀಡಾಕೂಟ ಮುಂದುವರಿಯುತ್ತೆ. ಇನ್ನು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಸಾಧನೆಯನ್ನು ನೋಡೋದಾದರೆ, ಭಾರತ 1934 ಲಂಡನ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿತು. ರಶೀದ್ ಅನ್ವರ್ ಅನ್ನೋರು ವ್ರೆಸ್ಟಿಂಗ್ನಲ್ಲಿ 1934 ಕೂಟದಲ್ಲಿ ಭಾರತಕ್ಕೆ ಮೊದಲ ಕಂಚಿನ ಪದಕವನ್ನು ತಂದುಕೊಟ್ಟಿದ್ರು. ಹಾಗೆ ಮೊದಲ ಚಿನ್ನದ ಪದಕವನ್ನು ತಂದುಕೊಟ್ಟ

ಕಟ್ಟಿದ್ದು ಮಿಲ್ಖಾ ಸಿಂಗ್. ಅಥ್ಲೆಟಿಕ್ಸ್ನಲ್ಲಿ ಅವರು 1985 ಕಾರ್ಡಿಫ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಪ್ರಥಮ ಚಿನ್ನದ ಪದಕವನ್ನು ತಂದುಕೊಟ್ಟರು. ಹಾಗೆ ಭಾರತ 2010 ನವದೆಹಲಿಯಲ್ಲಿ 19 ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಿತ್ತು, ಜೊತೆಗೆ ಯಶಸ್ವಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿತ್ತು. ಈ ಕೂಟದಲ್ಲಿ ಭಾರತ ಒಟ್ಟು 101 ಪದಕಗಳನ್ನು ಗೆದ್ದು 2ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. 22ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ ಇಂಗ್ಲೆಂಡ್ನಲ್ಲಿ ನಡೆದಿತ್ತು. ಭಾರತ ಆಗ 26 ಚಿನ್ನದ ಪದಕ ಸೇರಿದಂತೆ ಒಟ್ಟು 61 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿತ್ತು. ಅಂದರೆ ಈ ಕಾಮನ್ವೆಲ್ತ್ ಗೇಮ್ಸ್ ನಡೆದಿದ್ದು 2022 ಭಾರತ 4ನೇ ಸ್ಥಾನವನ್ನು ಪಡೆದಿತ್ತು. ಇದೀಗ 2026 ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೀತಾ ಇರುವಂತಹ ಕಾಮನ್ವೆಲ್ತ್ ಗೇಮ್ಸ್ ಏನಿದೆ 23ನೇ ಆವೃತ್ತಿಯ ಕ್ರೀಡಾಕೂಟ ಇದಾಗಿದೆ.

ಕದಂಬ ಚಿತ್ರದ ಹಾಡು ಮೂಡಿ ಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. 6:25:42 ನೀವು ಕೇಳ್ತಾ ಇರೋದು 102.9 FM. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಮಾತಾಡ್ತಿದ್ದೀವಿ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ. ಹೌದು, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸುವಂತಹ ದೇಶಗಳು ಹಿಂದೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಂತಹ ದೇಶಗಳಾಗಿದ್ದವು. ಹೀಗಾಗಿ ಈ ಕ್ರೀಡೆಗೆ ತನ್ನದೇ ಆದಂಥ ಹೆಸರುಗಳು ಇದ್ದವು. ಉದಾಹರಣೆಗೆ ಹಿಂದೆ ಇದನ್ನು ಬ್ರಿಟಿಷ್ ಸಾಮ್ರಾಜ್ಯದ ಆಟಗಳು ಅಂತ ಕರಿತಾ ಇದ್ರು, ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ. ನಂತರ ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಕಾಮನ್ವೆಲ್ತ್ ಆಟಗಳು ಅಂತ ಆಯಿತು. ಆ ನಂತರದಲ್ಲಿ ಬ್ರಿಟಿಷ್ ಕಾಮನ್ವೆಲ್ತ್ ಆಟಗಳು ಅಂತ ಆಯಿತು. ಈಗ ಇದನ್ನು ಕಾಮನ್ವೆಲ್ತ್ ಗೇಮ್ಸ್ ಅಂತಲೇ ಕರೀತಾರೆ. ಒಲಿಂಪಿಕ್ಸ್ನ ಜ್ಯೋತಿ ಯಾತ್ರೆಯಂತೆಯೇ ಕಾಮನ್ವೆಲ್ತ್ನಲ್ಲೂ ಕೂಡ ಕ್ವೀನ್ಸ್ ಬ್ಯಾಟನ್ ರಿಲೇ ನಡೆಯುತ್ತೆ. ಬಕಿಂಗ್ಹ್ಯಾಮ್ ಅರಮನೆಯಿಂದ ಪ್ರಾರಂಭವಾಗುವ ಈ ಬ್ಯಾಟನ್ನಲ್ಲಿ ಬ್ರಿಟಿಷ್ ರಾಜಮನೆತನದ ಮುಖ್ಯಸ್ಥರ ಸಂದೇಶ ಇರುತ್ತೆ. ಇದು ಎಲ್ಲ ಕಾಮನ್ವೆಲ್ತ್ ದೇಶಗಳನ್ನು ಸುತ್ತಿ ಉದ್ಘಾಟನಾ ಸಮಾರಂಭದ ದಿನ ತಲುಪುತ್ತೆ.

ಮಿಲನ ಚಿತ್ರದ ಹಾಡು ಪ್ರಸಾರ ಆಯಿತು. ಕುನಾಲ್ ಗಾಂಜವಾಲ್ ಅವರ ಧ್ವನಿಯಲ್ಲಿ ಮನೋಮೂರ್ತಿಯವರು ಸಂಗೀತ ನೀಡಿದ ಗೀತೆ ಇದು. ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯರ ದೈತ್ಯ ಸಾಧನೆಯನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅನೇಕ ದೈತ್ಯ ಸಾಧಕರಿದ್ದಾರೆ. ಉದಾಹರಣೆಗೆ ಜಸ್ಪಾಲ್ ರಾಣಾ ಅವರು ಶೂಟಿಂಗ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಇತಿಹಾಸದಲ್ಲಿ ಭಾರತದ ಪರ ಅತ್ಯಂತ ಹೆಚ್ಚು ಪದಕಗಳನ್ನು ಗೆದ್ದಂಥ ಸಾಧಕರಲ್ಲಿ ಪ್ರಮುಖರು. 9 ಚಿನ್ನ ಸೇರಿದಂತೆ ಒಟ್ಟು 15 ಪದಕಗಳನ್ನು ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆ ಅಜಂತ ಶರತ್ ಕಮಲ್ ಟೇಬಲ್ ಟೆನ್ನಿಸ್ನಲ್ಲಿ ಹಲವು ಆವೃತ್ತಿಗಳಲ್ಲಿ ಭಾರತಕ್ಕೆ ಗರಿಷ್ಠ ಚಿನ್ನದ ಪದಕಗಳನ್ನು ತಂದುಕೊಟ್ಟರು. ಸುಶೀಲ್ ಕುಮಾರ್ ಅವರು ಕುಸ್ತಿಯಲ್ಲಿ 3 ಸತತ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದು ಅಪರೂಪದ ಸಾಧನೆ ಮಾಡಿದರು. ಹಾಗೆ ಸೈನಾ ನೆಹ್ವಾಲ್ ಅವರು 2010 ದೆಹಲಿ ಕೂಟದಲ್ಲಿ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತಕ್ಕೆ ಪ್ರಥಮ ಐತಿಹಾಸಿಕ ಚಿನ್ನದ ಪದಕವನ್ನು ತಂದುಕೊಟ್ಟರು. ಹಾಗೆ ಪ್ರಕಾಶ್ ಪಡುಕೋಣೆ ಅವರು 1978 ಎಡ್ಮಂಟನ್ ಕೂಟದಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದುಕೊಟ್ಟರು.

ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ರಾಜಧಾನಿ ಚಿತ್ರದ ಹಾಡು ಮೂಡಿಬಂತು. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿತ್ತು ಈ ಹಾಡು. ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ ನಾವು ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ದಾರೆ. ಎಲ್ಲರ ಸಂದೇಶಗಳನ್ನು ಓದಿ ಹೇಳ್ತೀವಿ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. ನಂತರ ನಿಮ್ಮ ಮೆಚ್ಚಿನ ಗಾನ ಭಜನ ಕಾರ್ಯಕ್ರಮ.

0: ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಿಗಳಿಗೆ 25 ಕೋಟಿಯಷ್ಟು ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲೂ ರಾಜ್ಯ ಪಾರುಪತ್ಯ ಸಾಧಿಸುತ್ತಿದ್ದು, ಶಿಕ್ಷಣದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಉದ್ಯಮಿಗಳು ಸರ್ಕಾರ ಒಂದಾಗಿ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584 ಕೋಟಿ 98 ಲಕ್ಷ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಬಾರಿ ಸಮ್ಮೇಳನದಲ್ಲಿ 850ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವಲಯದ ಪ್ರತಿನಿಧಿಗಳು, 26ಕ್ಕೂ ಹೆಚ್ಚು ವಿದೇಶಿ ಪ್ರವಾಸೋದ್ಯಮ ಸಂಸ್ಥೆಗಳು ಭಾಗವಹಿಸಿವೆ ಎಂದು ತಿಳಿಸಿದ್ದಾರೆ. ಬ್ರ್ಯಾಂಡ್ ಕರ್ನಾಟಕ ಹಾಗೂ ಒಂದು ರಾಜ್ಯ ಹಲವು ವಿಶ್ವ ಪರಿಕಲ್ಪನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆ ಆಗಿದ್ದು, ವಿಕಸಿತ ಭಾರತ 2047 ಕನಸನ್ನು ನನಸಾಗಲು ಯುವಜನರ ಶಕ್ತಿ, ನವೋತ್ಸಾಹ ಹಾಗೂ ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ್ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕರೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ಧಿಯ ನವೀನ ಪರಿಕಲ್ಪನೆಗಾಗಿ ಹ್ಯಾಕಥಾನ್ ನಡೆಸುವಂತೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ನೂತನ ಕೋರ್ಸ್ ಆರಂಭಿಸಲು ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ಮತ್ತು ಶಿಮ್ಷಾ ಕೇಂದ್ರಗಳಲ್ಲಿ ಒಂದೂವರೆ ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ

0: ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಸಮೀಪದ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಶಿವನ ಸಮುದ್ರ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದಿಸುವ 10 ಘಟಕಗಳಿದ್ದು ವಾರ್ಷಿಕ 367.92 ಮಿಲಿಯನ್ ಯೂನಿಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಶಿಂಷಾ ಯೋಜನೆಯಲ್ಲಿ 2 ಘಟಕಗಳಿದ್ದು ವಾರ್ಷಿಕವಾಗಿ 150.67 ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಪ್ರತಿ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 35 ಕ್ಯೂಸೆಕ್ ನೀರು ಅವಶ್ಯವಿದ್ದು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ನಿತ್ಯ ಸುಮಾರು 1400 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 ಟಿಎಂಸಿ ನೀರು ಹರಿದು ಬಂದಿದೆ. ಆದರೂ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 30ರಷ್ಟು ಕೊರತೆ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ 3 ವಾರದ ಅವಧಿಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿದ್ದು ಶೇಕಡಾ 84ರಷ್ಟು ನೀರು ಸಂಗ್ರಹವಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಶೇಕಡಾ 85ರಷ್ಟು ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯದಲ್ಲಿ 22.77 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಶೇಕಡಾ 45ರಷ್ಟು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಹಿನ್ನಡೆಯುಂಟಾಗಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಬೆಳೆಯಲಾಗುತ್ತಿದೆ. ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಆದರೆ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕ ಡಾ ಬಿಎಸ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ಮುಖ್ಯ ಆಯುಕ್ತೆ ವಿದಿಶಾ ಕಲ್ರ ವಾಕಥಾನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ದೊರೆಯದ ಕಾರಣ ತರಗತಿಗಳಿಗೆ ತಡವಾಗುತ್ತಿದೆ ಎಂದು ಉಪಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ಸಮಯದಲ್ಲಿ ಅಗತ್ಯ ಪ್ರಮಾಣದ ಬಸ್ಗಳನ್ನು ಓಡಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಟಿ ಪಾಟೀಲ ಅವರಿಗೆ ಸೂಚಿಸಿದರು. ಆಡಳಿತಾತ್ಮಕ ಮತ್ತು ಯೋಜನೆ ಸಮರ್ಪಕ ಅನುಷ್ಠಾನದ ಹಿತದೃಷ್ಟಿಯಿಂದ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಒಂದು ಹೊಸ ವಿಭಾಗ ಮತ್ತು 3 ಉಪವಿಭಾಗ ಕಚೇರಿಗಳನ್ನು ವಿಜಯಪುರದ ತಿಕೋಟಾದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಹೊಸ ಕಚೇರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕಟ್ಟಡ ಮತ್ತಿತರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕಾಗಿ 2,50,00,000 ರೂಪಾಯಿ ಅನುದಾನ ಮತ್ತು ಕಚೇರಿಯ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಒದಗಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ.

0: ಶ್ರೇಯಾ ಘೋಷಾಲ್ ಅವರು ಹಾಡಿದ ರೋಮಿಯೋ ಚಿತ್ರದ ಹಾಡು ಮುಡಿಬಂತು. ಕವಿರಾಜ್ ಅವರು ಬರೆದ ಈ ಹಾಡಿಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ, ಕನ್ನಡ ಸಾಹಿತ್ಯದ ನವೋದಯದ ಪ್ರಮುಖರು ಸಿದ್ದಯ್ಯ ಪುರಾಣಿಕರು. ಕೊಪ್ಪಳ ಯಲಬುರ್ಗಾ ಮೂಲ, ತಂದೆ ಕಲ್ಲಿನಾಥ ಶಾಸ್ತ್ರಿಗಳು, ಅಜ್ಜ ಚನ್ನಕವಿ. ಅಪಾರ ಪಾಂಡಿತ್ಯವನ್ನು ಹೊಂದಿದ್ದವರು. ಸಾಂಸ್ಕೃತಿಕ ಸಾಹಿತ್ಯಿಕ ಸಂಗತಿಗಳೇ ಇವರ ಮನೆತನದ ಆಸ್ತಿ. ವಚನಗಳು, ಕಾವ್ಯ, ಮಕ್ಕಳ ಸಾಹಿತ್ಯ, ನಾಟಕ ಬರೆದರು

0: ಸಿದ್ದಯ್ಯ ಪುರಾಣಿಕರು, ಕಾವ್ಯಾನಂದ ಕಾವ್ಯನಾಮ, ತಹಶೀಲ್ದಾರಾಗಿ, ಕಲೆಕ್ಟರ್ ಆಗಿ, ಜಿಲ್ಲಾಧಿಕಾರಿಗಳಾಗಿ, ಕಮಿಷನರ್ ಆಗಿ ಜನಪರ ಕಾರ್ಯಗಳನ್ನು ಮಾಡಿದರು ಸಿದ್ದಯ್ಯ ಪುರಾಣಿಕರು. ಅವರು ಸದಾ ಹೇಳ್ತಾ ಇದ್ದದ್ದು ಮಾನವ ಜನ್ಮ ದೊಡ್ಡದು ಅಂತ. ಈಗ ಕೇಳೋಣ ಕಾವ್ಯಾನಂದರ, ಸಿದ್ದಯ್ಯ ಪುರಾಣಿಕರ ಧ್ವನಿ.
1: ಮಾನವ ಜನ್ಮ ದೊಡ್ಡದಾಗಿರುವುದು ಮನದ ಮಹಿಮೆಯಿಂದ. ಜಗವ ಸುತ್ತಿಹುದು ನಿನ್ನ ಮಾಯೆ ನೋಡಯ್ಯ, ನಿನ್ನ ಸುತ್ತಿಹುದು ನನ್ನ ಮನ ನೋಡಯ್ಯ ಎಂದು ಸಾರಿಲ್ಲವೇ ಬಸವಣ್ಣನವರು. ಮನ ಘನಮನವಾದರಂತೂ ಮಾನವ ಮಹಾಮಾನವನಾಗುತ್ತಾನೆ. ಆದ್ದರಿಂದ ಮಾನವ ಜನ್ಮವೆಂದರೆ ಇಹದಲ್ಲಿ ಮನದ ವಿಕಾಸಕ್ಕಾಗಿ ಮಾನವನು ಕೈಗೊಳ್ಳುವ ಸಾಧನ ಯಾತ್ರೆ ಎಂದು ನನ್ನ ನಂಬಿಕೆ. ತನುವಿನ ಆರೋಗ್ಯ ಮನದ ಆರೋಗ್ಯಕ್ಕೆ ಮೂಲಾಧಾರ. ತನುವಿನ ಶಕ್ತಿ ಮನದ ಶಕ್ತಿಗೆ ಬುನಾದಿ. ಆದರೆ ಕಾಲ, ದೇಶ, ಪರಿಸರ, ಆನುವಂಶಿಕತೆ, ಧಾರ್ಮಿಕ ಭಾವನೆಗಳು, ಜನಾಂಗೀಯ ಮೂಢನಂಬಿಕೆಗಳು, ಕೌಟುಂಬಿಕ ಶ್ರದ್ಧೆಗಳು, ಭೌಗೋಳಿಕ ವೈಲಕ್ಷಣ್ಯಗಳು, ವಾತಾವರಣದ ವಿಷಮತೆಗಳು ಇತ್ಯಾದಿಗಳ ಬಂಧನಗಳನ್ನು ಹರಿದು ಭಾರವನ್ನು ಬಿಸಾಡಿ ಮಿತಿಗಳನ್ನು ಅತಿಕ್ರಮಿಸಿ ಔನ್ನತ್ಯಕ್ಕೆ ಏರುವುದು ಮನದ ಶಕ್ತಿಯ ವಿಕಾಸದಿಂದ ಮಾತ್ರ ಸಾಧ್ಯವೆಂದು ನಾನು ಹೇಳಿದರೆ ತಪ್ಪಾಗಲಾರು. ಮನೋವಿಕಾಸವು ಸ್ವಪ್ರೇರಿತವೂ ಹೌದು, ಇಚ್ಛಾಜ್ಞಾನ ಕ್ರಿಯೆಗಳಿಂದ ಪ್ರೇಷಿತ ಪೋಷಿತವೂ ಹೌದು. ಮನುಜನ ಜೀನ್ಸ್ಗಳಲ್ಲಿ ಮನೆ ಮಾಡಿರುವ ಆನುವಂಶಿಕತೆಯ ಪ್ರಭಾವಗಳ ಒತ್ತಡದಿಂದ ಕುದುರುತ್ತದೆ. ಆದರೆ ಈ ಬಗೆಯ ಬೆಳವಣಿಗೆ ಅಪೂರ್ಣವಾದುದು. ತನ್ನ ಮನದ ಪೂರ್ಣ ಬೆಳವಣಿಗೆಗೆ ತನ್ನ ಇಚ್ಛಾಶಕ್ತಿಯಿಂದ ತಾನೇ ಪ್ರಚೋದನೆ ನೀಡಬೇಕು. ಪರಿಸರವು ಅದಕ್ಕೆ ಪೋಷಕವಾಗಿರಬೇಕು. ಅದು ಮೊದಲ 6 ವರ್ಷಗಳ ಅವಧಿಯಲ್ಲಿ ಈ ಪ್ರಯತ್ನ, ಪ್ರೇರಣೆ, ಪ್ರೋತ್ಸಾಹಗಳು ಬಲವತ್ತರವಾದವುಗಳಾಗಿರಬೇಕು. ಇದರ ಅನುಭವ ನನಗಾದುದು ನಾನು ಬಾಲಕನಾಗಿದ್ದಾಗ. ಸುದೈವದಿಂದ ನಾನು ದ್ಯಾಂಪುರವೆಂಬ ಸಣ್ಣ ಗ್ರಾಮದಲ್ಲಿ ಪಂಡಿತ ಕಲ್ಲಿನಾಥ ಶಾಸ್ತ್ರಿಗಳವರ ಪುತ್ರನಾಗಿ ಹುಟ್ಟಿದೆ. ನಾನು ಬೇರಾವ ಗ್ರಾಮದಲ್ಲಿ ಬೇರಾವ ತಂದೆಗೆ ಮಗನಾಗಿ ಹುಟ್ಟಿದ್ದರೂ ಈಗಿನಷ್ಟು ಮನೋವಿಕಾಸ ನನಗಾಗುತ್ತಿರಲಿಲ್ಲವೆಂಬುದು ನನ್ನ ಅನಿಸಿಕೆ. ಅವರ ಮಾತುಗಳನ್ನು ಕೇಳಿಯೇ ಬಹಳಷ್ಟು ಕಲಿತೆ. ಆ ಪಾಂಡಿತ್ಯದ ಪರಿಸರದ ಪ್ರಭಾವದಿಂದ ನನ್ನೂರಿನ ಅನೇಕ ಬಡವರ ಮಕ್ಕಳು ವಿದ್ಯಾವಂತರಾದರು, ಮನೋವಿಕಾಸವನ್ನು ಪಡೆದುಕೊಂಡರು. ಎಲ್ಲ ಹಳ್ಳಿಗಳು ಈ ನನ್ನ ಹಳ್ಳಿಯಂತೆ ಆಗಬಾರದೆ ಎಂದು ಎಷ್ಟೋ ಸಲ ನನಗನಿಸಿದೆ. ಈಗಲೀಗ ಎಲ್ಲ ಹಳ್ಳಿಗಳಲ್ಲಿ ವಿದ್ಯಾಕಾಂಕ್ಷೆ ಕವಲೊಡೆಯುತ್ತಿರುವುದು ಸಂತದ ಸಂಗತಿ. ಬಾಲ್ಯದಲ್ಲಿ ನಾವು ಪಡೆದುಕೊಂಡಿದ್ದ ನಂಬಿಕೆಗಳೆಲ್ಲ, ದೇವಧರ್ಮಗಳ, ಪಾಪ ಪುಣ್ಯಗಳ, ಸ್ವರ್ಗ ನರಕಗಳ, ಸದ್ಗುಣ ದುರ್ಗುಣಗಳ, ಜೀವನದ ಗೊತ್ತು ಗುರಿಗಳ ಬಗೆಗಿನ ನಂಬಿಕೆಗಳೆಲ್ಲ ಹೊಸ ಜ್ಞಾನ ವಿಜ್ಞಾನಗಳ ಬೆಳಕಿನಲ್ಲಿ ತೀಕ್ಷ್ಣ ಪರೀಕ್ಷೆಗೆ ಗುರಿಯಾಗುತ್ತವೆ. ಬುದ್ಧಿಯೇನೋ ಹೊಸ ಜ್ಞಾನ ವಿಜ್ಞಾನಗಳ ತೀರ್ಮಾನಗಳನ್ನು ಒಪ್ಪಿಕೊಳ್ಳುತ್ತದೆ. ಆದರೆ ತಿಳಿವಳಿಕೆಯ ನೆಲೆಯಲ್ಲಿ ಸ್ವೀಕರಿಸಿದುದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟವಾಗುತ್ತಾ ಹೋಗುತ್ತದೆ. ಯಾಕಂದರೆ ಮನ ಬುದ್ಧಿಯಷ್ಟು ಸುಲಭವಾಗಿ ಈ ತೀರ್ಮಾನಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಇದರಿಂದಾಗಿ ಜೀವನದ ಜೋಕಾಲಿ ಹಿಂದಕ್ಕೆ ಮುಂದಕ್ಕೆ ತೂಗತೊಡಗುತ್ತದೆ. ಹೊಸ ಜ್ಞಾನ ವಿಜ್ಞಾನ ಒಮ್ಮೊಮ್ಮೆ ಹಳೆಯದನ್ನು ತಿರಸ್ಕರಿಸುತ್ತದೆ, ಒಮ್ಮೊಮ್ಮೆ ಪುರಸ್ಕರಿಸುತ್ತದೆ. ಕೋಪರ್ನಿಕಸನು ನಮ್ಮ ಭೂಮಿಯು ಸೂರ್ಯನ ಉಪಗ್ರಹ ಮಾತ್ರವೆಂದು, ಅದೇ ಸೂರ್ಯನ ಸುತ್ತು ತಿರುಗುವುದೆಂದು ಸಿದ್ಧಗೊಳಿಸುತ್ತಲೇ ಟಾಲಮಿಯ ಜಗತ್ತು ಕುಸಿದು ಬಿದ್ದಿತು, ಚರ್ಚ್ ಭೀತಿಗೊಂಡಿತು. ಗ್ಯಾಲಿಲಿಯೋನ ದಂಡನೆ ಈ ಕ್ರಾಂತಿಯನ್ನು ಇನ್ನೂ ಪುಷ್ಟೀಕರಿಸಲು ಅರಿಸ್ಟಾಟಲ್ನ, ಸೇಂಟ್ ಥಾಮಸ್ ಆಫ್ ಅಕ್ವಿನಾಸನ, ಡ್ಯಾಂಟೆಯ ಜಗತ್ತುಗಳು ಮಾಯವಾದವು. ಅಂತೆಯೇ ಆಧುನಿಕ ಭೌತ ವಿಜ್ಞಾನ ತೀರ್ಮಾನಗಳು ಅದ್ವೈತ ದರ್ಶನಕ್ಕೆ ಪುಷ್ಟಿಯನ್ನು ನೀಡಿವೆ. ಹೀಗೆ ವಿಜ್ಞಾನವು ಹೊಸ ಹೊಸ ತೀರ್ಪುಗಳನ್ನು ಕೊಡುತ್ತಾ ನಡೆದಿರುವಾಗ ಜೀವನದಲ್ಲಿ ಬಿಡುವುದಾವುದನ್ನು ಹಿಡಿಯುವುದಾವುದನ್ನು ಎಂಬ ದಂದುಗಕ್ಕೆ ಕೊನೆಯಿಲ್ಲದಾಗುತ್ತದೆ. ಹೊಸ ತೀರ್ಮಾನಗಳಿಗೆ ಹೊಂದಿಕೊಳ್ಳುತ್ತಾ ಹೋಗಲೇಬೇಕು. ಇದೇ ಮಾನವ ಜನ್ಮದ ದೊಡ್ಡತನ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಸಾಕಷ್ಟು ವಿದ್ಯುತ್ ಲಭ್ಯವಿದೆ ಮತ್ತು 2026 ಜೂನ್ ವೇಳೆಗೆ ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 548 ಗಿಗಾವ್ಯಾಟ್ಗಿಂತ ಹೆಚ್ಚಾಗಿದೆ ಎಂದು ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ. ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಒಂದು ಹೊಸ ವಿಭಾಗ ಮತ್ತು 3 ಉಪವಿಭಾಗ ಕಚೇರಿಗಳನ್ನು ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಬಾಗಲಕೋಟೆ ಪ್ರವಾಸದಲ್ಲಿರುವ ರಾಜ್ಯದ ಉಪ ಲೋಕಾಯುಕ್ತ ಬಿ ವೀರಪ್ಪ ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಹಾಗೂ ವಿವಿಧ ಅವ್ಯವಸ್ಥೆಗಳನ್ನು ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 983,782 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಒಟ್ಟು 5,874 ಮತದಾರರು ಆನ್ಲೈನ್ ಮೂಲಕ ತಮ್ಮ ಎಮ್ಯುನರೇಷನ್ ಫಾರ್ಮ್ಗಳನ್ನು ಸ್ವಯಂ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹರಾರೆಯಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ ಭಾರತಕ್ಕೆ 126 ರನ್ಗಳ ಗುರಿ ನೀಡಿದೆ. ಗುರಿ ಬೆನ್ನಟ್ಟಿರುವ ಭಾರತ 3.3 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 33 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:04:52 ಗಾನಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಗಾನಭಜನ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳ ಜೊತೆಗೆ ನಾವು ಸಾಗ್ತಾ ಇದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಕಾಮನ್ವೆಲ್ತ್ ಗೇಮ್ಸ್ನ ಬಗ್ಗೆ ಮಾತಾಡ್ತಿದ್ದೀವಿ. ಸ್ಕಾಟ್ಲೆಂಡಿನ ಗ್ಲಾಸ್ಕೋದ ಹಸಿರು ಅಂಗಳದಲ್ಲಿ ಇವತ್ತಿಂದ ಕಾಮನ್ವೆಲ್ತ್ ಕ್ರೀಡಾಕೂಟ ಆರಂಭ ಆಗಿದೆ.

ಇಷ್ಟು ವರ್ಷ ಭಾರತ ಪದಕ ಪಡಿತಾ ಇದ್ದಂತಹ ಬಹುತೇಕ ಕ್ರೀಡೆಗಳಿಗೆ ಈ ಬಾರಿ ಕತ್ತರಿ ಬಿದ್ದಿದೆ. ಆದರೂ ಕೂಡ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು, ಕನ್ನಡಿಗ ಶ್ರೀಹರಿ ನಟರಾಜ್ ಸೇರಿದಂತೆ ಭಾರತದ 126 ಅಥ್ಲೆಟಿಕ್ಸ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪದಕವನ್ನು ಚುಂಬಿಸ್ತಾ, ತ್ರಿವರ್ಣ ಧ್ವಜ ತಿರುಗಿಸ್ತಾ ಮುಂದುವರಿಯುವ ಈ ಕನಸಿನ ಪಯಣ ಇದೆಯಲ್ಲ, ಇದೊಂದು ರೋಮಾಂಚಕಾರಿಯಾದಂಥ ಪಯಣನೇ ಅಂತ ಹೇಳ್ಬೋದು.

ಗುರು ಶಿಷ್ಯರು ಚಿತ್ರದ ಹಾಡು ಪ್ರಸಾರ ಆಯಿತು. ವಿಜಯ್ ಪ್ರಕಾಶ್ ಮತ್ತು ಹರ್ಷಿತ ದೇವನಾಥ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬಂತು. ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ, ಪುನೀತಾರಿ ಅವರು ಹೋಗಿ ಬರೆದಂತಹ ಗೀತೆ ಇದಾಗಿತ್ತು. ಈ ಬಾರಿಯ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿತ್ತು. ಆದರೆ ವಿಪರೀತ ವೆಚ್ಚದ ಕಾರಣದಿಂದಾಗಿ ಆಸ್ಟ್ರೇಲಿಯಾ ಹಿಂದೆ ಸರಿತು. ಕೊನೆಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಸ್ಕಾಟ್ಲೆಂಡ್ ಸರ್ಕಾರ ವಹಿಸಿಕೊಳ್ತು. ಆದರೆ ಈ ಬಾರಿಯ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅನೇಕ ಕ್ರೀಡೆಗಳನ್ನು ಕೈಬಿಡಲಾಗಿದೆ. ಹೌದು, ಈ ಕ್ರೀಡಾಕೂಟದ ಪಟ್ಟಿಯಿಂದ ಭಾರತದ ಪದಕದ ಗಣಿ ಎನಿಸಿಕೊಂಡಿದ್ದಂತಹ ಕ್ರೀಡೆಗಳನ್ನು ಕೈಬಿಡಲಾಗಿದೆ. ವೆಚ್ಚವನ್ನು ಕಡಿಮೆ ಮಾಡಲು ಕ್ರೀಡಾಕೂಟದ ಆಯೋಜಕರು ಕೇವಲ 10 ಪ್ರಮುಖ ಕ್ರೀಡೆಗಳಿಗೆ ಮಾತ್ರ ಅವಕಾಶವನ್ನು ನೀಡುವುದಕ್ಕೆ ನಿರ್ಧರಿಸಿದ್ದಾರೆ. ಆದರೂ ಕೂಡ ಈ ಬಾರಿಯ ಕ್ರೀಡಾಕೂಟದಲ್ಲಿ 126 ಅಥ್ಲೀಟ್ಗಳನ್ನು ಒಳಗೊಂಡಂತಹ ಬಲವಾದ ಭಾರತೀಯ ಪಡೆ ಪದಕಕ್ಕಾಗಿ ಹೋರಾಟ ನಡೆಸುತ್ತೆ. ಈ ಬಾರಿ ಕೈಬಿಡಲಾದಂಥ ಪ್ರಮುಖ ಕ್ರೀಡೆಗಳು ಅಂದರೆ ಕುಸ್ತಿ, ಬ್ಯಾಡ್ಮಿಂಟನ್, ಹಾಕಿ, ಟೇಬಲ್ ಟೆನ್ನಿಸ್, ಶೂಟಿಂಗ್.

0: ಓಂ ಚಿತ್ರದ ಹಾಡು ಈಗಷ್ಟೇ ಪ್ರಸಾರ ಆಯಿತು. ಮನು ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ
0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಕಗ್ಗದ ಸಿರಿ.
7: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೊಡಬೇಕು ತಾನೆನ್ನುವ ಒಲು ರುಜುತೆಯಿಂದ. ಒಡೆಯನೆಂದೋ ಬಂದು ಕೇಳ್ವನದ ಕುತ್ತರವ ಕೊಡಬೇಕು ತಾನೆನ್ನುವ ಒಲು ರುಜುತೆಯಿಂದ. ಒಡಲ ಜಾಣಿನ ಜೀವಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ. ಒಡಲ ಜಾಣಿನ ಜೀವಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ.

ಗಾಂಧೀಜಿಯವರು ಟ್ರಸ್ಟಿಶಿಪ್ ಅಂತ ಒಂದು ಹೇಳಿದ್ರು, ಅಂದರೆ ಧರ್ಮದರ್ಶಿ ಅಂತ. ಈ ಸಮಾಜದಲ್ಲಿರುವಂಥ ಆಸ್ತಿ ಪಾಸ್ತಿಗಳೇನಿದೆ ಇದು ನಿನ್ನದಲ್ಲಪ್ಪ, ಇದು ಪೂರ್ವಿಕರಿಂದ ನಿನಗೆ ಬಂದಿರೋದು, ಇದನ್ನು ನೀನು ಜತನ ಮಾಡಿ ಕಾಪಾಡಿ ಮುಂದಿನವ್ರಿಗೆ ಕೊಡಬೇಕು, ಅವರು ಅದನ್ನು ಮುಂದುವರಿಸಬೇಕು ಅಂದರು. ಇವತ್ತು ಹರಿಯುತ್ತಿರುವ ಗಂಗಾ ನದಿ, ಕಾವೇರಿ ನದಿ ನನಗೋಸ್ಕರ ಮಾತ್ರ ಅಲ್ಲ, ಮುಂದೆ ಬರುತ್ತಿರುವ ಪೀಳಿಗೆಗಳು, ಮುಂದೆ ಬರುತ್ತಿರುವ ನಾಗರಿಕತೆಗೂ ಅದನ್ನು ಉಳಿಸ್ಬೇಕು ಅಂತ. ಅದನ್ನೇ ಡಿ ವಿ ಜಿ ಅವರು ಹೇಳ್ತಾರೆ, ತನ್ನಲ್ಲಿರುವಂಥ ಬುದ್ಧಿವಂತಿಕೆಯನ್ನು, ಶಕ್ತಿಯನ್ನು, ಜೀವಶಕ್ತಿಯನ್ನು ಭರತ ಯಾತಕ್ಕೋಸ್ಕರ ಬಳಸ್ತಾ ಅಂದರೆ, ರಾಜ ಹೊರಗೆ ಹೋಗಿದ್ದಾನೆ ರಾಮ, ನಾಳೆ

ಅಂದ್ಬಿಟ್ಟು ಕೇಳಬಹುದು, ಭರತ ಹೇಗಪ್ಪ ಆಳಿದ್ಯ ರಾಜ್ಯ ಅಂತ. ಅದಕ್ಕೆ ಕೇಳುವನು ಅದಕ್ಕೆ ಉತ್ತರವ ಕೊಡಬೇಕು, ತಾನು ನಾನು ಉತ್ತರ ಕೊಡಬೇಕಾಗತ್ತೆ ಅಂತ ತನ್ನ ಒಲವಿನಿಂದ ರುಜುತೆಯಿಂದ ಅಂದರೆ ಪ್ರೀತಿಯಿಂದ. ಯಾವ ಕೆಲಸವೂ ಪ್ರೀತಿ ಇಲ್ಲದೆ ಅದಾಗೋದಿಲ್ಲ. ರುಜುತೆ ಅಂದರೆ ನೇರವಂತಿಕೆ, ಅದು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಪಾರದರ್ಶಕ ಅಂತ ಹೇಳ್ತೀವಲ್ಲ, ಟ್ರಾನ್ಸ್ಪರೆನ್ಸಿಯಿಂದ ಇರುವಂಥದ್ದು. ಆದ್ದರಿಂದ ನಾನು ಆ ರೀತಿಯಾಗಿ ರಾಜ್ಯವನ್ನು ಆಳಬೇಕು ಅಂತ ಇಡೀ ತನ್ನ ಜೀವನವನ್ನು ರಾಜ್ಯಭಾರಕ್ಕಾಗಿ ಕೊಟ್ಟ. ಆದರೆ ಅವನು ರಾಜತ್ವಕ್ಕೆ ಆಸೆ ಪಡಲಿಲ್ಲ, ಅಂದರೆ ಕರ್ತವ್ಯದಲ್ಲಿ ಅವನಿಗೆ ಶ್ರದ್ಧೆ ಉಂಟು, ಅದರ ಫಲದಲ್ಲಿ ಅವನಿಗೆ ಆಸೆ ಇಲ್ಲ. ಯಾವುದನ್ನು ಮುಂದೆ ಕೃಷ್ಣ ನಿಷ್ಕಾಮ ಕರ್ಮ ಅಂತ ಹೇಳಿದ್ನೋ ಆ ಕರ್ಮಯೋಗಿನೇ ಈ ಭರತ. ಮತ್ತು ಒಂದು ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಇಂಥ ಧರ್ಮದರ್ಶಿಗಳಾದವರು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿರಬೇಕು, ಅಂಥವರು ನಮ್ಮ ನಾಯಕರಾಗಬೇಕು, ಅಂಥವರು ನಮ್ಮ ರಾಜಕಾರಣಿಗಳಾಗಬೇಕು ಅನ್ನೋದನ್ನು ಸ್ವತಃ ರಾಜಕೀಯ ಜೀವನದಲ್ಲಿ ಮತ್ತು ಪತ್ರಿಕಾ ವೃತ್ತಿ ಜೀವನದಲ್ಲಿ ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ಸವೆಸಿದ ಡಿ ವಿ ಜಿಯವರಂಥವರು ತುಂಬ ಚೆನ್ನಾಗಿ ಬಲ್ಲರು ಅನ್ನೋದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ.

ಒಡರಿಸುವ ನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು. ಒಡರಿಸುವ ನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು. ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ. ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ.

ಇದು ಕೂಡ ಹಿಂದೆ ಎರಡು ಪದ್ಯಗಳಲ್ಲಿ ನೋಡಿದಂತೆ ಭರತನನ್ನು ಕುರಿತದ್ದು. ಡಿ ವಿ ಜಿಯವರು ರಾಜರ ಆಡಳಿತ ಹೋಗಿ ಆ ಜಾಗದಲ್ಲಿ ಪ್ರಜಾರಾಜ್ಯ ಬರಬೇಕು, ಪ್ರತಿನಿಧಿಗಳ ರಾಜ್ಯ ಬರಬೇಕು ಅಂತ ತುಂಬ ಇಷ್ಟಪಟ್ಟವರು. ಆದರೆ ಆ ರಾಜ್ಯ ಬಂದಮೇಲೆ ಅದನ್ನು ಇದು ಪ್ರಜಾಪ್ರಭುತ್ವವೇ ಅಥವಾ ದೊಂಬಿ ರಾಜ್ಯವೇ ಅಂತ ಒಂದು ಬರವಣಿಗೆಯಲ್ಲಿ ಅವ್ರು ಬರೀತಾರೆ, ಏನಿದು ದೊಂಬಿ ರಾಜ್ಯ ಆಯಿತು ಅಂತ. ಯಾಕಂದರೆ ಅವರಿಗೆ ಅದರ ಎರಡರ ಇತಿಮಿತಿಗಳನ್ನು ನೋಡಿದವರು, ಅದರ ಆದರ್ಶ ಸ್ಥಿತಿ ಮತ್ತು ಅದರ ವಾಸ್ತವ ಸ್ಥಿತಿ ಎರಡನ್ನೂ ನೋಡಿದವರು. ಅಂಥವರು ಒಬ್ಬ ಪೊಲಿಟಿಕಲ್ ಅನಲಿಸ್ಟಾಗಿ, ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಭರತನ ಬಗ್ಗೆ ಮಾಡಿರೋ ಚಿಂತನೆ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಡರಿಸುವನು ಎಲ್ಲವನ್ ಅದಾವುದು ತನ್ನದಲ್ಲ, ಎಲ್ಲವನ್ನೂ ಅವನು ಆಧರಿಸ್ತಾ ಇದ್ದಾನೆ, ಎಲ್ಲವನ್ನೂ ಒಳಗೆ ಮಾಡ್ಕೊಂಡು ಚಿಂತನೆ ಮಾಡ್ತೇನೆ, ಅದು ಯಾವುದು ತನ್ನದಲ್ಲ. ಬಿಡನೊಂದನು ರಾಜ್ಯ ತನ್ನದಲ್ಲವೆಂದು ನಡೆಸುವಂ ಸ್ವತಂತ್ರದಲ್ಲಿ ಸಲ್ಲಿಸುತ್ತೆ ವಿಧೇಯತೆಯ. ರಾಜ್ಯವನ್ನು ನಡೆಸ್ತಾ ಇದ್ದಾನೆ, ಆದರೆ ರಾಜ್ಯದ ಬಗ್ಗೆ ಅವನಿಗೆ ಆಸೆ ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಜೇನುತುಪ್ಪನ ಇಳಿಸಬೇಕು ಜೇನುಗೂಡಿಂದ, ಆದರೆ ಕೈಗದು ಸ್ವಲ್ಪ ಅಂಟ್ಕೊಂಡಿದೆ ಅಂತ ನೆಕ್ಕಕ್ಕೆ ಹೋಗಬಾರ್ದು. ಇದೊಂದು ಬಹಳ ಸಾಮಾನ್ಯವಾಗಿರೋ ಮಾತು. ಜೇನನ್ನು ಇಳಿಸಬೇಕಾದ್ರೆ ಕೈಗೆ ಸ್ವಲ್ಪ ಜೇನುತುಪ್ಪ ಅಂಟ್ಕೊಂಡ್ಬಿಡುತ್ತೆ, ಅದು ನೆಕ್ತೆ ಅಂತ. ಇದನ್ನೇ ನಾವು ಭ್ರಷ್ಟಾಚಾರ ಅಂತ ಕರೆಯೋದು. ಸ್ವಲ್ಪ ತಿಂದರೂ ಅಷ್ಟೇ, ಪೂರ್ತಿ ತಿಂದರೂ ಅಷ್ಟೇ, ಎಷ್ಟು ತಿಂದರೂ ಭ್ರಷ್ಟಾಚಾರವೇ. ಆನೆಗೆ ಹೋದ ಮಾನವು ಒಂದೇ, ಅಡಕೆ ಹೋದರೂ ಮಾನವು ಒಂದೇನೆ. ಡಿ ವಿ ಜಿಯವರು ಭರತನನ್ನು ಅತ್ಯಂತ ಆದರ್ಶನಾದಂಥ ಪ್ರಜಾಪ್ರತಿನಿಧಿಯಾಗಿ ಅಥವಾ ಒಬ್ಬ ಸೇವಕನಾಗಿ, ಪ್ರಜೆಗಳ ಸೇವಕನಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರೊಂದು ಪದವನ್ನು ಬಳಸ್ತಾರೆ, ಕಡುಯೋಗಿ ಭರತನಲ್ಲ, ಅತ್ಯಂತ ಶ್ರೇಷ್ಠ ಯೋಗಿ ಅಲ್ವೇ ಭರತ. ಬೇಂದ್ರೆಯವರು ಕೂಡ ಒಂದು ಕಡೆ ಹೇಳ್ತಾರೆ, ಕನ್ನಡ ಸಾಹಿತ್ಯದ ಬಹಳ ಮುಖ್ಯವಾದಂಥ ಪ್ರಧಾನ ಪಾತ್ರಗಳಲ್ಲಿ ಅವ್ರು ಹೇಳೋದು ರತ್ನಾಕರುಣ್ಯ ಭರತ, ಮತ್ತು ಚಾಮರಸನ ಅಲ್ಲಮಪ್ರಭು, ಮತ್ತು ಕುಮಾರವ್ಯಾಸನ ಶ್ರೀಕೃಷ್ಣ. ಹೀಗೆ ಭರತ, ಅಲ್ಲಮ, ಶ್ರೀಕೃಷ್ಣ, ಈ ಮೂವರು ಕನ್ನಡ ಸಾಹಿತ್ಯದ ಆದರ್ಶದ ವ್ಯಕ್ತಿಗಳು ಕಾವ್ಯಗಳಲ್ಲಿ ಅಂತ. ಅದಕ್ಕೆ ಆಧುನಿಕ ಸಾಹಿತ್ಯದಲ್ಲಿ ನಾವು ಡಿ ವಿ ಜಿಯವರು ಕಡೆದುಕೊಟ್ಟಿರುವಂಥ ಈ ರಾಮಾಯಣದ ಭರತನನ್ನು ಸೇರಿಸ್ಕೋಬಹುದು. ಇಲ್ಲೇ ಸೇರಿಸ್ಕೋ

0: ಬೇಕಾಗಿರೋದು ಕೇಳುಗರೆ ಒಂದು ವಿಶೇಷವಾದ ವಿಷಯ ಅಂದರೆ, ಭಾರತದಲ್ಲಿ ರಾಮನಿಗೆ, ಸೀತೆಗೆ, ಹನುಮಂತನಿಗೆ ಅನೇಕ ಕಡೆ ದೇವಸ್ಥಾನ ಇದೆ. ಸೀತೆಗೆ ರಾಮನ ದೇವಸ್ಥಾನದಲ್ಲೇ ಇರುತ್ತೆ, ಹನುಮಂತನಿಗೆ ಪ್ರತ್ಯೇಕ ದೇವಸ್ಥಾನವೂ ಇದೆ. ಆದರೆ ಭರತನಿಗೆ ಒಂದು ದೇವಸ್ಥಾನ ಇದೆ, ಅದು ಕೇರಳದಲ್ಲಿದೆ. ಅಲ್ಲಿ ಒಂದೇ ಅಲ್ಲೊಂದು ಮನೆತನ ಇದೆ, ಭರತನ್ ಅಂತ ಕರ್ಕೊಳ್ತಾರೆ. ಅಂದರೆ ಭರತನನ್ನು ಆಧರಿಸುವಂಥ ಒಂದು ಗುಣ ನಮ್ಮ ದೇಶದಲ್ಲಿದೆ, ಅವನನ್ನು ಪೂಜಿಸುವಂಥ ಒಂದು ಗುಣ ಇದೆ. ಆದರೆ ಪೂಜಿಸಿದರೆ ಮಾತ್ರ ಸಾಲದು, ನಮ್ಮ ಸಾರ್ವಜನಿಕ ಜೀವನದಲ್ಲಿ, ನಮ್ಮ ಪಬ್ಲಿಕ್ ಲೈಫ್ನಲ್ಲಿ, ನಮ್ಮ ಕಚೇರಿ ಆಫೀಸ್ನ ಕೆಲಸದಲ್ಲಿ ಭರತ ಹೇಗೆ ಧರ್ಮದರ್ಶಿಯಂತೆ, ಟ್ರಸ್ಟಿಯಂತೆ ನಡ್ಕೊಂಡವನು. ಟ್ರಸ್ಟಿ ಅಂದರೆ ನಂಬಿಕೆ ಅಂತ, ಅವನ ಬಗ್ಗೆ ನಂಬಿಕೆ ಇಟ್ಟಿದೆ ಸಮಾಜ ಅಂತ. ಅಯೋಧ್ಯೆ ಜನಗಳು ನಂಬಿಕೆ ಇಟ್ಟಿದ್ರು, ಮತ್ತು ರಾಮನೂ ನಂಬಿಕೆ ಇಟ್ಟಿದ್ದ. ಲಕ್ಷ್ಮಣ ಒಂದು ಸಂದರ್ಭದಲ್ಲಿ ಭರತನ ಬಗ್ಗೆ ನಂಬಿಕೆ ಇಡಬಾರದು ಅನ್ನೋ ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ. ಆಗಲೂ ಕೂಡ ಭರತನ ಬಗ್ಗೆ ಅತ್ಯಂತ ನಂಬಿಕೆಯನ್ನು ರಾಮ ಇಡ್ತಾನೆ. ಅದಕ್ಕೆ ಒಂದು ಮಾತನ್ನು ವಿವೇಕಾನಂದ ಹೇಳ್ತಾರೆ, ರಾಮನಂತ ಅಣ್ಣ ಸಿಗ್ಬೋದು, ಆದರೆ ಭರತನಂತ ತಮ್ಮ ಸಿಗೋದು ಕಷ್ಟ ಅಂತ. ಅದನ್ನೇ ಡಿ ವಿ ಜಿಯವರು ಈ ಪದ್ಯಗಳಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ
1: ಅಮೃತಧಾರೆ. ಕೋಟಿ ಜನುಮ ಜತೆಗಾತಿ
0: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

0: ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ. ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ್ದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಲಾಗುವುದು. ಬಾಂಬೆ, ಕೋಲ್ಕತ್ತಾ, ದೆಹಲಿ ಹಾಗೂ ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಈ ವಿಶೇಷ ನ್ಯಾಯಾಲಯಗಳನ್ನು ಆದ್ಯತೆಯ ಮೇರೆಗೆ ಸ್ಥಾಪಿಸಲಾಗುತ್ತಿದ್ದು ಪ್ರಕರಣಗಳ ದೈನಂದಿನ ವಿಚಾರಣೆ ನಡೆಸಿ ಶೀಘ್ರ ವಿಲೇವಾರಿ ಮಾಡಲು ಆಯಾ ರಾಜ್ಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಶೀಘ್ರವೇ ಅಧಿಕೃತ ಮನವಿ ರವಾನೆಯಾಗಲಿದೆ. ಪ್ರಸ್ತುತ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ 4 ಎಫ್ಐಆರ್ಗಳನ್ನು ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುವುದು. ಈ ನೂತನ ಕಾಯ್ದೆಯಡಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಘೋಷಿಸಿದ್ದರು. ನೀಟ್ ಮಾತ್ರವಲ್ಲದೆ ಯುಪಿಎಸ್ಸಿ, ಎಸ್ಎಸ್ಸಿ, ಆರ್ಆರ್ಬಿ, ಐಬಿಪಿಎಸ್ ಹಾಗೂ ಎನ್ಟಿಎ ನಡೆಸುವ ಎಲ್ಲಾ ಪ್ರವೇಶ ಮತ್ತು ನೇಮಕಾತಿ ಪರೀಕ್ಷೆಗಳಿಗೂ ಈ ಕ್ರಮ ಅನ್ವಯಿಸಲಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದವು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ನೀಟ್ ವಿಚಾರವಾಗಿ ಸರ್ಕಾರ ಚರ್ಚೆಗೆ ಸಿದ್ದವಿದ್ದು ಪ್ರಧಾನಿ ನರೇಂದ್ರ ಮೋದಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ಗೊಂದಲ ಶಮನವಾಗಲಿಲ್ಲ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದರು. ಇದನ್ನು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ ಸದನದ ನಾಯಕ ಜೆಪಿ ನಡ್ಡಾ, ವಿಪಕ್ಷಗಳಿಗೆ ಚರ್ಚೆ ನಡೆಸುವುದು ಆಸಕ್ತಿಯಿಲ್ಲ ಎಂದು ಆರೋಪಿಸಿದರು. ಉಭಯ ಸದನಗಳಲ್ಲಿ ಪೀಠದ ಮನವಿಗೂ ಸ್ಪಂದಿಸದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮುಂದೂಡಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಥವಾ ಕಚೇರಿಯಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸಲು ಸಿದ್ದವಿದ್ದು, ಸಚಿವ ಜೆಪಿ ನಡ್ಡಾ ಹಾಗೂ ತಾವು ಸ್ವತಃ ಭಾಗವಹಿಸುವುದಾಗಿ ತಿಳಿಸಿದರು. ಸಂವಾದವಿಲ್ಲದೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ಪ್ರತಿಪಾದಿಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸುತ್ತಾ ಚರ್ಚೆಯಿಂದ ನುಣುಚಿಕೊಳ್ಳುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬೇರೆ ಯಾವುದೂ ಸರ್ಕಾರಕ್ಕೆ ಮುಖ್ಯವಲ್ಲ ಎಂಬುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರೊಮೇನಿಯಾ ರಾಜಧಾನಿ ಬುಕಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರೊಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನಾಳೆ ರಾಷ್ಟಪತಿಯವರು ಭಾರತ ರೊಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಬಳಿಕ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ವಿಜ್ಞಾನ ಹಾಗೂ ನಾವೀನ್ಯತೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಈ ಪ್ರವಾಸವು ಭಾರತ ಮತ್ತು ರೊಮೇನಿಯಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ನಾವಿಕರು ಹಾಗೂ ನಾಗರಿಕ ಹಡಗುಗಳ ಮೇಲಿನ ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇರುವ ಪ್ರೇಕ್ಷಕರಿಗೆ ಮನರಂಜನೆ, ಮಾಹಿತಿ ಹಾಗೂ ಶೈಕ್ಷಣಿಕ ವಿಷಯಗಳನ್ನು ಒದಗಿಸುವ ಕಾರ್ಯವನ್ನು ಪ್ರಸಾರ ಭಾರತಿ ಮುಂದುವರೆಸಲಿದೆ ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಎಂಜಿನ್ ವೈಫಲ್ಯ ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂತಹ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಇಂದು ಚಾಲನೆ ದೊರೆಯಲಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾ ಮಹೋತ್ಸವದಲ್ಲಿ 74 ದೇಶಗಳ ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಹಾಗೂ ಲವ್ಲಿನಾ ಬೋರ್ಗೊಹೈನ್ ಪ್ರತಿನಿಧಿಸುತ್ತಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತಕ್ಕೆ ಶುಭಾರಂಭ ಸಿಕ್ಕಿದ್ದು, ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಬೈ ಪಡೆದು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಪದಕವನ್ನು ಖಚಿತಪಡಿಸಿದ್ದಾರೆ. ಜುಲೈ 31ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಳೆದ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಕ್ರೀಡೆಗಳ ಸಂಖ್ಯೆಯನ್ನು 10ಕ್ಕೆ ಕಡಿತಗೊಳಿಸಲಾಗಿದ್ದು 4 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಅಥ್ಲೆಟಿಕ್ಸ್, ಈಜು, ಬಾಕ್ಸಿಂಗ್, ವೈಟ್ ಲಿಫ್ಟಿಂಗ್, ಜೂಡೋ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಒಳಗೊಂಡಂತೆ ಒಟ್ಟು 125 ಸದಸ್ಯರ ಭಾರತೀಯ ನಿಯೋಗ ಭಾಗವಹಿಸುತ್ತಿದೆ. ಕಳೆದ ಬಾರಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕಡಿಮೆ ಕ್ರೀಡಾ ವಿಭಾಗಗಳಿರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಲ್ಲೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಹಾಗೂ ಒಳಗೊಳ್ಳುವಿಕೆ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದ್ದು ಸ್ಕಾಟ್ಲೆಂಡ್ನಲ್ಲಿ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಕಾಮನ್ವೆಲ್ತ್ ಒಕ್ಕೂಟದಾದ್ಯಂತ ಕ್ರೀಡಾ ಆಡಳಿತ, ಕ್ರೀಡಾಪಟುಗಳ ಕಲ್ಯಾಣ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ವಿಸ್ತರಿಸುವ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಇಂದು ಜಿಂಬಾಬ್ವೆ ನೀಡಿರುವ 126 ರನ್ಗಳ ಸುಲಭ ಗುರಿಯನ್ನು ಭಾರತ ಬೆನ್ನಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಭಾರತದ ಪರ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದರು. 126 ರನ್ಗಳ ಗುರಿ ಬೆನ್ನಟ್ಟಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಿಮಗೆ ಸ್ವಾಗತ. ಗಾನ ಭಜನ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಜನರು ತಮ್ಮ ಸಂದೇಶಗಳನ್ನು ರವಾನಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ತ್ರಿವಿಕ್ರಮ ಚಿತ್ರದ ಹಾಡಿನ ನಂತರ ಸಂಜಿತ್ ಹೆಗಡೆ ಅವರು ಹಾಡಿರುವ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು, ಖುಷಿ ಕೊಡ್ತು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತಿದ್ದಾರೆ. ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ, ಹಾಗೆ ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ ಪಾರ್ಕ್ ಗೋಕುಲ್ ರಸ್ತೆ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬಿ ಮಹಾಲಕ್ಷ್ಮಿ ಅವರ ಸಂದೇಶ ಬಂದಿದೆ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ. ಅಂಕುಶ್, ದೀಪ, ಮಹದೇವ, ಗುಮ್ಮಟ್ಟಿ ಅವರು

ಮೋನಿಕಾ ಅವರು ಹಾಸನದಿಂದ, ಹೆಬ್ಬಾಳದ ರಮೇಶ್ ಅವರು ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿ ಧರ್ಮಣ್ಣ ಧನ್ನಿ ಅವರ ಸಂದೇಶ ಕೂಡ ಬಂದಿದೆ. ವಿಜಯ್ ಕುಮಾರ್, ಆರಾಧ್ಯ ಪಾರ್ವತಿ ಆರಾಧ್ಯ ಹಳೆಯೂರು ಕಾಕನಕೋಟೆ ಇಲ್ಲಿಂದ, ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಸಂದೇಶವನ್ನು ರವಾನಿಸಿದರೆ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಇಂಪಾಗಿವೆ ಅಂತಿದ್ದಾರೆ. ಹಾಗೆ ಗೀತಾ ಜೋಶಿ ಅವರ ಸಂದೇಶ ಕೂಡ ಬಂದಿದೆ ಕಲಬುರಗಿ ಜಿಲ್ಲೆಯಿಂದ. ಅರುಣ ಮೈತ್ರಿ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ರಾಜು ಅವರು ವಿಜಯನಗರದಿಂದ, ಕವಿತಾ ಅವರು ಚನ್ನಗಿರಿಯಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ಹಲಸೂರಿನ ರಾಜೇಶ್, ಕೌಸಲ್ಯವರು ಬನಶಂಕರಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿ ಇಲ್ಲಿಂದ, ಕೆಂಪಣ್ಣ ವಾಡಪ್ಪ ಗೋಳ ಅವರು ಮಂಡಿಕಲ್, ಕೃಪಾ ಉಮೇಶ್ ಅವರು ನಾಗರತ್ನವರು ರಾಜಾಜಿನಗರದಿಂದ, ಮೈಸೂರು ವಿದ್ಯಾರಣ್ಯಪುರಂ ಇಲ್ಲಿಂದ, ರಾಮ್ ಪ್ರಸಾದ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರು ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ.

ಮಂಗ್ಲಿ ಅವರು ಹಾಡಿದ್ದ ವೇದ ಚಿತ್ರದ ಹಾಡು ಪ್ರಸಾರ ಆಯಿತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮುಡಿಬಂತು. ಈಗ ಗಾಳಿಪಟ ಟು ಚಿತ್ರದ ಹಾಡನ್ನು ಕೇಳೋಣ. ನಿಹಾಲ್ ತೌರ್ ಅವರು ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ನಿಹಾಲ್ ತವರು ಅವರು ಹಾಡಿದ ಗಾಳಿಪುಟ 2 ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಗಾನ ಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಪಶ್ಚಿಮ ಏಷ್ಯಾದಲ್ಲಿ ಉದ್ಭವಿಸಿರುವ ಸಂಘರ್ಷಕ್ಕೆ ಶಾಶ್ವತ ಹಾಗೂ ಶಾಂತಿಯುತ ಪರಿಹಾರ ಕಂಡುಕೊಳ್ಳಲು ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂಬುದನ್ನು ಭಾರತ ಪುನರುಚ್ಚರಿಸಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳು ಸುರಕ್ಷಿತ ಹಾಗೂ ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿರುವ ಭಾರತ, ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಗೆ ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಕರೆ ನೀಡಿದೆ. ಮನಿಲಾದಲ್ಲಿ ನಡೆದ 21ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಪರಸ್ಪರ ರಾಷ್ಟಗಳಲ್ಲಿ ವಾಸಿಸುತ್ತಿರುವ ತಮ್ಮ ನಾಗರಿಕ ಸುರಕ್ಷತೆ, ಘನತೆ ಹಾಗೂ ಕ್ಷೇಮಾಭಿವೃದ್ದಿಯನ್ನು ಕಾಯ್ದುಕೊಳ್ಳುವ ಕುರಿತು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೈಟ್ಸ್ ಯುಎಇ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ಕಾನ್ಸುಲರ್ ವ್ಯವಹಾರಗಳಿಗೆ ಸಂಬಂಧಿಸಿದ ಭಾರತ ಯುಎಇ ಜಂಟಿ ಸಮಿತಿಯ 7ನೇ ಸಭೆಯು ನವದೆಹಲಿಯಲ್ಲಿ ನಡೆಯಿತು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಂದು ನಡೆದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರು ಇದ್ದು, 14,79,950 ಎಮ್ಯುನರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದನಾಯಕನಪಾಳ್ಯ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಇಂದು ಭೇಟಿ ನೀಡಿ ಜಲಜೀವನ್ ಮಿಷನ್ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಹರಾರೆಯಲ್ಲಿ ಇಂದು ನಡೆದ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ದ ಭಾರತ ತಂಡ 7 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಯಾವ ಗೀತೆಗಳು ನಿಮಗಾಗಿ ಕಾಯ್ತಾ ಇವೆ ಅಂತ ನಿಮ್ಮಲ್ಲಿ ಕುತೂಹಲ ಇದೆ ನಮಗೊತ್ತು. ಖಂಡಿತವಾಗಿಯೂ ನಿಮ್ಮ ಕುತೂಹಲವನ್ನು ತಣಿಸ್ತೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕನಸು ಶೀರ್ಷಿಕೆಯ ಗೀತೆಗಳು ಪ್ರಸಾರ ಆಗ್ತವೆ. ಹೌದು, ಸಾಮಾನ್ಯವಾಗಿ ಎಲ್ರಿಗೂ ಕನಸು ಬಿದ್ದು ಬೀಳುತ್ತೆ. ಕೆಲವು ಕನಸುಗಳು ನನಸಾದರೆ ಇನ್ನು ಕೆಲವು ಕನಸುಗಳು ನನಸಾಗಿಯೇ ಉಳಿದು ಬಿಡ್ತವೆ. ಕೆಟ್ಟ ಕನಸುಗಳು ಬಿದ್ದಾಗ ಆ ಕನಸು ನನಸಾಗದಿರಲಿ ಅಂತ ಬೇಡ್ಕೋತೀವಿ. ಹಾಗೆ ಒಳ್ಳೆ ಕನಸುಗಳು ಬಿದ್ದಾಗ ಈ ಕನಸು ನನಸಾಗಬಾರದು ಅನ್ಕೋತೀವಿ.

ಸೋನು ನಿಗಮ್ ಅವರು ಹಾಡಿದ ನಾನು ನನ್ನ ಕನಸು ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. 8:10:34 ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇವತ್ತು ಗುರುವಾರ. ಇವತ್ತಿನ ಗುರುವಾರದ ವಿಶೇಷ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕನಸು ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಜೊತೆಗೆ ಆ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಕೆಲವು ಕನಸು

ಕಂಡಿದ್ದಾಗ ಆ ಕನಸು ಮರೆತು ಹೋಗುತ್ತೆ. ಒಮ್ಮೆ ನಾವು ಕಂಡ ಕನಸು ನೆರವೇರಿದಾಗ ಓ ಇದೇ ರೀತಿ ಸನ್ನಿವೇಶಗಳು ನಮ್ಮ ಕನಸಿನಲ್ಲಿ ಬಂದಿತ್ತಲ್ಲ ಅನ್ನೋದು ಕೂಡ ನಮಗೆ ನೆನಪಾಗುತ್ತೆ. ಕನಸುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಅವುಗಳು ನನಸಾಗ್ತವೆ.

ಶಿವಪಾರು ಚಿತ್ರದ ಹಾಡು ಮೂಡಿ ಬಂತು. ಸಂತೋಷ್ ವೆಂಕಿ, ಅನುರಾಧ ಭಟ್ ಅವರು ಹಾಡಿದ ಗೀತೆ, ಅಮೆರಿಕ ಸುರೇಶ್ ಅವರು ರಚಿಸಿ ಸಂಗೀತ ನೀಡಿದ ಗೀತೆ ಇದಾಗಿತ್ತು. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕನಸು ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ? ಹೌದು, ಕನಸು ಎಲ್ರಿಗೂ, ಕನಸು ಬಿದ್ದೆ ಬೀಳುತ್ತೆ, ಕನಸು ಕಾಣದವರೇ ಇಲ್ಲ. ನಿದ್ದೆ ಎಷ್ಟು ಅನಿವಾರ್ಯನೋ ಕನಸು ಕೂಡ ಅಷ್ಟೇ ಅನಿವಾರ್ಯ. ಕನಸನ್ನು ಕಾಣದವರು ದುರದೃಷ್ಟಶಾಲಿಗಳು ಅಂತಲೇ ಕರಿಬೋದು. ಕನಸಿನಲ್ಲಿ ಚಾನೆಲ್ ಬದಲಿಸುವ ಗೋಜಿಲ್ಲ, ಒಂದೇ ಚಾನೆಲ್ನಲ್ಲಿ ಬಗೆ ಬಗೆಯ ಕನಸುಗಳು. ಕೆಲವೊಮ್ಮೆ ನಿಜ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಮಾಡಲಾಗದಿದ್ದ ಹತಾಶೆ ಕನಸಿನಲ್ಲಿ ಪ್ರತಿಬಿಂಬಿಸ್ತವೆ. ಆದರೆ ಒಂದೇ ಒಂದು ಕೊರತೆ ಅಂದರೆ, ನಾವು ಕಂಡ ಕನಸುಗಳಲ್ಲಿ ಬಹಳಷ್ಟನ್ನು ನಿದ್ದೆಯಿಂದ ಹೊರಬಂದ ಕೂಡಲೇ ಸಂಪೂರ್ಣವಾಗಿ ಎಲ್ಲವನ್ನು ಮರೆತು ಬಿಡ್ತೀವಿ.

ಕಲ್ಯಾಣಿ ಚಿತ್ರದ ಹಾಡು ಮೂಡಿ ಬಂತು. ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ. ಕೆ ಕಲ್ಯಾಣ್ ಅವರ ಸಂಗೀತವಿತ್ತು. 8:29:50 ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕನಸು ಶೀರ್ಷಿಕೆಯ ಗೀತೆಗಳು ಮೂಡಿ ಬರ್ತಾ ಇವೆ. ಕೆಟ್ಟ ಕನಸುಗಳು ಇಲ್ಲವೇ ಭೀಕರ ಭಯಾನಕವಾದಂಥ ಕನಸುಗಳು ಬಿದ್ದಾಗ ಭಯಭೀತರಾಗಿ ಚೀರಾಡಿಕೊಂಡು ಹೇಳುವವರಿದ್ದಾರೆ. ಕನಸಿನ ಸಂಭಾಷಣೆಯನ್ನು ಕೆಲವೊಮ್ಮೆ ಸ್ಪಷ್ಟವಾಗಿ, ಕೆಲವೊಮ್ಮೆ ಅಸ್ಪಷ್ಟವಾಗಿ ಜೊತೆಯಲ್ಲಿ ಇರುವವರಿಗೆ ಕೇಳುವಂತೆ ಆಡುವವರು ಕೂಡ ಇದ್ದಾರೆ. ಹಾಗೆ ಕನಸಿನಲ್ಲಿ ಕಂಡ ವಿಚಿತ್ರಗಳಿಗೆ ನಗುತ್ತಾ ಅಳುತ್ತಾ ಕಣ್ಣುಗುಡ್ಡೆಗಳನ್ನು ಗಿರಗಿರನೆ ತಿರುಗಿಸ್ತಾ ವಿಚಿತ್ರ ಹಾವಭಾವದ ಮುಖವನ್ನು ತೋರಿಸುವ ಮಕ್ಕಳನ್ನು ಕಾಣದವರೇ ಇಲ್ಲ ಅಂತ ಹೇಳ್ಬೋದು. ಬಹಳಷ್ಟು ತಾಯಂದಿರು ಕನಸಿನ ಲೋಕದಲ್ಲಿ ವಿಹರಿಸುವ ಮುದ್ದು ಮುಖದ ಕಂದಮ್ಮಗಳ ಭಾವನೆಗಳಿಗೆ ಸ್ಪಂದಿಸುತ್ತಾರೆ ಕೂಡ.

ಲಂಕೇಶ್ ಪತ್ರಿಕೆ ಚಿತ್ರದ ಹಾಡು ಮೂಡಿಬಂತು. ರಾಜೇಶ್ ಕೃಷ್ಣನ್, ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಗಳಲ್ಲಿ ಬಬ್ಜಿ ಸಂದೀಪ್ ಅವರ ಸಂಗೀತವಿದ್ದ. ಈ ಹಾಡನ್ನು ಬರೆದವರು ಕೆ ಕಲ್ಯಾಣ್. ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನಸು ಶೀರ್ಷಿಕೆಯ ಗೀತೆಗಳು ಮೂಡಿ ಬರ್ತಾ ಇವೆ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ. ಕನಸಿನ ಬಗ್ಗೆ ಹಲವಾರು ವಾದಗಳಿವೆ. ಮಲಗುವಾಗ ನಾವಂದುಕೊಂಡಿದ್ದು ಕನಸಿನಲ್ಲಿ ಪುನರಾವರ್ತನೆಯಾಗುತ್ತೆ ಅನ್ನೋದು ಒಂದು ವಾದವಾದರೆ, ನಮ್ಮ ಮನಸ್ಸಿನ ಮೇಲೆ ಆಗಿರುವ ಭೀಕರ ಅಥವಾ ಅಳಿಸಲಾಗದ ಪರಿಣಾಮಗಳು ಕನಸಿನಲ್ಲಿ ಪ್ರತಿಫಲಿಸುತ್ತವೆ ಅನ್ನೋದು ಮತ್ತೊಂದು ವಾದ. ಈ ವಾದಗಳನ್ನು ಗಮನಿಸಿದರೆ ಕನಸು ನಮ್ಮದೇ ಆದ ಮನಸ್ಥಿತಿಗೆ ಹಿಡಿದ ಕನ್ನಡಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕನಸು ಕಾಣೋದಕ್ಕೆ ಗಾಢವಾದ ನಿದ್ದೆ ಅವಶ್ಯಕ. ಗಾಢ ನಿದ್ದೆಯಿಂದ ಎಚ್ಚೆತ್ತ 5 ನಿಮಿಷಗಳ ಒಳಗಾಗಿ ಖಂಡಿತ ಅರ್ಧದಷ್ಟು ಕನಸುಗಳು ಮರೆತು ಹೋಗ್ತವೆ. ಮತ್ತು 10 ನಿಮಿಷಗಳಲ್ಲಿ 90% ಕನಸು ನೆನಪಿನ ಪುಟದಿಂದ ಮರೆಯಾಗ್ತವೆ. ಮಾನಸಿಕ ಆರೋಗ್ಯ ಸರಿ ಇಲ್ಲದ ಕೆಲವು ಪ್ರಕರಣಗಳನ್ನು ಹೊರತುಪಡಿಸಿ ಮತ್ತೆಲ್ಲರೂ ಕನಸು ಕಾಣ್ತಾರೆ. ಹಾಗೆ ಗಂಡಸರು ಮತ್ತು ಹೆಂಗಸರು ಕಾಣುವ ಕನಸುಗಳು ವಿಭಿನ್ನವಾಗಿರ್ತವೆ.

ಎಸ್ ಜಾನಕಿ ಅವರು ಹಾಡಿದ ಶ್ರುತಿ ಸೇರಿದಾಗ ಚಿತ್ರದ ಹಾಡು ಪ್ರಸಾರ ಆಯಿತು. ಟಿಜಿಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡನ್ನು ಬರೆದವರು ಚೇವುದಯ್ ಶಂಕರ್. ಹೌದು, ಕನಸುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಕನಸನ್ನು ಆಕ್ರಮಿಸಿಕೊಳ್ಳುವಂಥದ್ದು ಹೊರಗಿನ ಪ್ರಚೋದನೆಗಳು, ಇದೇ ಕನಸಿನ ಸಂಯೋಜನೆ. ಭೌತಿಕವಾಗಿ ಅನುಭವಿಸುವ ಹಲವು ಅನುಭವಗಳನ್ನು ನಿದ್ದೆಯ ಹೊತ್ತಿನಲ್ಲಿ ಮನಸ್ಸು ಕನಸಿನಲ್ಲಿ ಬಿಂಬಿಸುತ್ತೆ. ಕನಸುಗಳು ಮನುಷ್ಯನನ್ನು ಪ್ರಾಚೀನ ಕಾಲದಿಂದಲೂ ವಿಸ್ಮಯಗೊಳಿಸಿವೆ. ಕನಸೆಂಬುದು ಮಾಯಾಲೋಕ, ನಿಜ ಜೀವನದಲ್ಲಿ ಆಗದಿರೋದು ಕನಸಿನಲ್ಲಿ ಸಾಧ್ಯವಾಗಬಹುದು. ಮಲಗಿದ್ದಾಗ ಅರೆ ಎಚ್ಚರದ ಸ್ಥಿತಿಯಲ್ಲಿ ಬೀಳುವಂಥವುಗಳೇ ಕನಸು. ಕನಸು ಅಂದರೆ ಮಿಥ್ಯ, ಅವು ನನಸು ಆಗ್ಬೋದು, ಆಗದೇ ಇರಬಹುದು, ಬಹುತೇಕ ಆಗಲಾರವೂ ಕೂಡ.

ತಾಯಿ ಕನಸು ಚಿತ್ರದ ಹಾಡು ಮೂಡಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ್ ಅವರ ಧ್ವನಿಗಳಲ್ಲಿ ಈ ಹಾಡು ಪ್ರಸಾರ ಆಯಿತು. ಸಿ ವಿ ಶಂಕರ್ ಅವರು ಬರೆದ ಹಾಡಿಗೆ ಸತ್ಯಂ ಅವರ ಸಂಗೀತವಿತ್ತು. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕನಸು ಶೀರ್ಷಿಕೆಯ ಗೀತೆಗಳು ಮೂಡಿಬಂದವು. ಕಾರ್ಯಕ್ರಮವನ್ನು ಆಲಿಸಿದ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಒಲವೇ ವಿಸ್ಮಯ ಚಿತ್ರದ ಹಾಡನ್ನು ಕೇಳೋಣ. ಚಿನ್ಮಯ್ ಮತ್ತು ಇಂದು ನಾಗರಾಜ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ವೀರ್ ಸಮರ್ಥ್ ಅವರ ಸಂಗೀತ ಈ ಹಾಡಿಗಿದೆ.

0: like Oranga and Daman Ganga have forced authorities to close several roads in South Gujarat region. Relief and rescue teams are working on war footing with NDRF personnel evacuating the stranded residents to safe locations. Aparna Khund, Akashwani News, Ahmedabad.
1: Prime Minister Narendra Modi today spoke to Gujarat Chief Minister Bhupendra Patel over the phone and took stock of the situation arising due to the heavy rainfall in the state. The Prime Minister assured all possible assistance from the centre for relief and rescue operations and the safety of citizens in view of the heavy rains. Home Affairs Ministry is proactively monitoring the monsoon situation across the country. The ministry said in a statement that it is providing all necessary support to affected states and union territories in managing challenges posed by heavy rains. In July, the country has faced heavy rains and landslides in places, including Nagaland, Arunachal Pradesh, West Bengal, Assam, Gujarat, Maharashtra, Dadar and Nagar Haveli, Daman and Jammu and Kashmir. In Sikkim, all the 25 bodies have been recovered trapped inside the under-construction tunnel of the NHPC Teesta Stage 6 hydroelectric project at Samardung in Namchi district. With this, the rescue operation came to an end after 4 days. Multiple agencies of the centre and Sikkim government were involved in the rescue measures. The Sikkim government has also constituted a 4-member inquiry committee to find out the reasons for the tragic incident. The 23rd Commonwealth Games CEWG will begin today in Glasgow, Scotland. Teams from 74 nations will participate in the 10th event. Olympic medalists Neeraj Chopra, Mirabai Chanu and Lovlina Borgohain are set to represent India at the CEWG 2026. Meanwhile, India have opened the medals tally at the Commonwealth Games before the opening ceremony as the Olympic medalist boxer Lovlina moved straight into the women's 75kg semi-finals after receiving a bye. With only 5 athletes in the draw, 3 competitors, including Lovlina, advanced straight to the last 4, while the remaining 2 were scheduled to contest the lone quarterfinal match. In men's cricket, India defeated Zimbabwe by 7 wickets in the first T20 international of the 3-match series in Harare this evening. Riding on Vaibhav Suryavanshi's impressive 50 of 19 balls, the visitors comfortably achieved the target of 126 runs in just 13.2 overs. Earlier put into bat, Zimbabwe posted 125 runs with a loss of 7 wickets in the stipulated 20 overs. And now, before we end the bulletin, the headlines once again. Government invites students protesting over NEET paper leak issue for talks. Prime Minister Narendra Modi announces fast-track courts for paper leak cases. Deadlock continues in Parliament over NEET paper leak issue. President Draupadi Murmu to hold delegation-level talks with her Romanian counterpart Nikos Sor Dan in Bucharest tonight. Normal life disrupted as heavy rainfall lashes several parts of Gujarat. Prime Minister Modi assures all possible help. 23rd Commonwealth Games set to begin in Glasgow tonight, and Vaibhav Suryavanshi steers India to 7-wicket victory in the first T20 cricket match against Zimbabwe. And that is all in the news at 9. Good night.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್.
3: ವಿ ಬ್ರಿಂಗ್ ಯು ಅ ಟಾಕ್ ಆನ್ ಎನ್ವೈರನ್ಮೆಂಟಲ್ ಜ್ಯೂರಿಸ್ಪ್ರುಡೆನ್ಸ್ ಬೈ ಆನಾ ಏಪ್ರಿಯಾ, ಅಸೋಸಿಯೇಟ್ ಲೀಗಲ್ ಸೆಂಟರ್ ಫಾರ್ WTO ಸ್ಟಡೀಸ್, IIFT. ದಿಸ್ ಟಾಕ್ ವಾಸ್ ಪಾರ್ಟ್ ಆಫ್ ಎ ವೆಬಿನಾರ್ ಕಂಡಕ್ಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್.
4: ಜ್ಯೂರಿಸ್ಪ್ರುಡೆನ್ಸ್ ಕಿ ಬಾತ್ ಕರ್ತೆ ಹೈನ್ ತೋ ಇಂಡಿಯಾ ಮೇ ಕೋಯಿ ಭಿ ಜ್ಯೂರಿಸ್ಪ್ರುಡೆನ್ಸ್ ಹೋ, ವೆದರ್ ಎನ್ವೈರನ್ಮೆಂಟಲ್ ಆರ್ ಅದರ್ವೈಸ್, ದ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಆಲ್ವೇಸ್ ದ ಕಾನ್ಸ್ಟಿಟ್ಯೂಷನ್. ತೋ ಕಾನ್ಸ್ಟಿಟ್ಯೂಷನ್ ಕಿಸಿ ಸಬ್ಜೆಕ್ಟ್ ಕೆ ಬಾರೇ ಮೇ ಕ್ಯಾ ಬೋಲ್ತಾ ಹೈ, ಪಹಲೇ ಹಮ್ ಯೇ ದೇಖ್ತೆ ಹೈನ್, ಅಂಡ್ ದೆನ್ ವಿ ಸೀ, ವಿ ಲುಕ್ ಎಟ್ ದ ಲಾಸ್ ವಿಚ್ ಆರ್ ಕ್ರಿಯೇಟೆಡ್ ಆಸ್ ಅ ರಿಸಲ್ಟ್ ಆಫ್ ದ ಪವರ್ಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್. ಬಟ್ ಏಕ್ ಪೆಕ್ಯುಲಿಯರ್ ಬಾತ್ ಹೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಿ ಇಸ್ಮೇ ಬಹುತ್ ಲೋಗ್ ಬಹುತ್ ಏಕ್ ಸ್ಕೂಲ್ ಆಫ್ ಥಾಟ್ ಹೈ ಜಿನ್ಕಾ ಮಾನ್ನಾ ಹೈ ಕಿ ಎನ್ವೈರನ್ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಎನ್ವೈರನ್ಮೆಂಟಲಿ ಬ್ಲೈಂಡ್ ಥಾ ಇನ್ ದ ವೆರಿ ಬಿಗಿನಿಂಗ್, ವೆನ್ ಇನ್ 1950s ಇಟ್ ವಾಸ್ ಅಡಾಪ್ಟೆಡ್, ಬಿಕಾಸ್ ದ ಟರ್ಮ್ ಎನ್ವೈರನ್ಮೆಂಟ್, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಇಕೋಲಾಜಿಕಲ್ ಕನ್ಸರ್ವೇಷನ್, ಈ ಸಾರಿ ಟರ್ಮ್ಸ್ ನಗಿದೆ ಉಸ್ಮೇ. ಬಟ್ ಅದರ್ ಸ್ಕೂಲ್ ಆಫ್ ಥಾಟ್ ಆನ್ ದಿ ಅದರ್ ಹ್ಯಾಂಡ್, ವಿಚ್ ಐ ಆಲ್ಸೋ ಅಗ್ರಿ ವಿತ್, ಸೇಸ್ ದಟ್ ಸೈಲೆನ್ಸ್ ಆನ್ ದ ವರ್ಲ್ಡ್ ಎನ್ವೈರನ್ಮೆಂಟ್ ಡಸ್ ನಾಟ್ ಮೀನ್ ಕಿ कोई इंटेंट नहीं था कॉन्स्टिट्यूशन का एनवायरनमेंट को प्रोटेक्ट करने का. लेटर ऑन वी विल सी कैसे आर्टिकल 21 जो कि हमेशा से कॉन्स्टिट्यूशन का पार्ट रहा है उसको ही यूज करके हमारी ह्यूमन राइट्स एंड राइट टू डिग्निटी अंडर आर्टिकल 21 को यूज करके एनवायरमेंटल राइट्स आगे

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: You had been listening to a talk on environmental jurisprudence by Anna A. Priya, Associate Legal, Center for WTO Studies, IIFT. This talk was part of a webinar conducted by the Department of Justice.
2: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬಂತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ನ್ಯಾಯ ಇಲಾಖೆ ಕಾನೂನು ಮತ್ತು ನ್ಯಾಯ ಸಚಿವಾಲಯ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೌದು ಸ್ನೇಹಿತರೆ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 9:30:02. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲಡೀಸ್. ಇವತ್ತಿನ ಹಿಂದಿ ಮೆಲಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಬಾಹರಾನೆ ತಕ್ ಚಿತ್ರದ ಹಾಡನ್ನು ಕೇಳಿ. ಅನುರಾಧ ಪೌದ್ವಾಲ್, ಮನ್ಹರ್ ಉದಾಸ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಮೋಹನ್ ಶರ್ಮಾ ಅವರು ಬರೆದ ಹಾಡಿಗೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

ಕುಚ್ ಕುಚ್ ಹೋಗ್ತಾ ಹೇ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಅವರು ಹಾಡಿದ ಗೀತೆ ಇದು. ಸಮೀರ್ ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು.

ದಿಲ್ ಸೆ ಚಿತ್ರದ ಹಾಡು ಮೂಡಿ ಬಂತು. ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್ ಅವರು ಹಾಡಿದ ಗೀತೆ ಇದು. ಗುಲ್ಜಾರ್ ಅವರ ರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವಿತ್ತು. ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆಯಿತು ಅಂತ ಪ್ರೇಮಲತಾ ವಜ್ರದೂತಿ ಬಿತ್ತರಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಚನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳ್ ಅವರ ಸಂದೇಶ ಕೂಡ ಬಂದಿದೆ. ರಾಜು ಅವರು ವಿಜಯನಗರದಿಂದ ಸಂದೇಶ ರವಾನಿಸಿದರೆ, ಗುರುಗುಂಟೆಪಾಳ್ಯದ ನಿರ್ಮಲ ಅವರು, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶ ರವಾನಿಸಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರ ಆಗ್ತಾ ಇದೆ ದಿಲ್ ಕೆ ಅಕರೆ ಚಿತ್ರದ ಶೀರ್ಷಿಕೆ ಹಾಡು. ಆನಂದ್ ಬಕ್ಷಿ ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ. ಅಲ್ಕಾ ಯಾಜ್ಞಿಕ್ ಅವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್.

ದಿಲ್ ಕ್ಯಾ ಕರೆ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಮೆಚ್ಚಿ ಸುರೇಶಂ ಬಸವನೂರ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೀಣಾ ಅವರ ಸಂದೇಶ ಬಂದಿದೆ. ನ್ಯಾಮತಿಯಿಂದ ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಮಯ 10 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನವದೆಹಲಿಯಲ್ಲಿ ನಾಳೆ ಬ್ರಿಕ್ಸ್ ರಾಷ್ಟಗಳ ವಿಪತ್ತು ಅಪಾಯ ತಗ್ಗಿಸುವಿಕೆ ಕುರಿತು ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತ್ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ನವೆಂಬರ್ 2-5 ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಲಿದೆ. ಇಂದು ನಡೆದ ಪೂರ್ವಭಾವಿ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಡಿಆರ್ಡಿಒ ಇಂದು ಒಡಿಶಾದ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ದೀರ್ಘ ಶ್ರೇಣಿಯ ಕುಶ ಕ್ಷಿಪಣಿಯ ಚೊಚ್ಚಲ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಸಾಧನೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯ ಸಮರ್ಡುಂಗ್ನಲ್ಲಿರುವಂತಹ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗದಲ್ಲಿ ಸಿಲುಕಿದ್ದ ಎಲ್ಲಾ 25 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇದರೊಂದಿಗೆ 4 ದಿನಗಳಿಂದ ನಡೆದ ರಕ್ಷಣಾ ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಕೇಂದ್ರ ಹಾಗೂ ಸಿಕ್ಕಿಂ ಸರ್ಕಾರದ ವಿವಿಧ ಸಂಸ್ಥೆಗಳು ಜಂಟಿಯಾಗಿ ರಕ್ಷಣಾ ಕಾರ್ಯದಲ್ಲಿ ಭಾಗವಹಿಸಿದ್ದವು. ರಾಷ್ಟೀಯ ಹೆದ್ದಾರಿ 69 ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584.98 ಕೋಟಿ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ರಾಜ್ಯದ 15,000 ಸಾಮಾಜಿಕ ಅರಣ್ಯ ವನಗಳ ಸಂರಕ್ಷಣೆ, ಸುಮಾರು 1,00,000 ಎಕರೆ ಮೇಲ್ಪಟ್ಟು ಇರುವ ಸಾಮಾಜಿಕ ಅರಣ್ಯ ವನಗಳ ಭೂಮಿ ಉಳಿಸಲು ವಿಶೇಷ ಯೋಜನೆಗಳನ್ನು ರಾಜ್ಯ

ಸರ್ಕಾರ ಪ್ರಕಟಿಸಬೇಕು ಎಂದು ವೃಕ್ಷ ಲಕ್ಷ ಆಂದೋಲನದ ತಂಡ ರಾಜ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆಗೆ ಮನವಿ ಸಲ್ಲಿಸಿತು. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸ್ಟುಡಿಯೋ ಸಮಯ ಸರಿಯಾಗಿ 10:03:12. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಶೃಂಗಾರ ಕಾವ್ಯ ಚಿತ್ರದ ಹಾಡನ್ನು ಕೇಳಿ. ಹಂಸಲೇಖಾ ಅವರು ಬರೆದು ಸಂಗೀತ ನೀಡಿರುವ ಈ ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ದೋಣಿ ಸಾಗಲಿ ಚಿತ್ರದ ಹಾಡು ಮೂಡಿ ಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿದ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದು ವಿ ಮನೋಹರ್. ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯಿ ಗೀತೆಗಳು ಮೂಡಿ ಬರ್ತಾ ಇವೆ. ಕನಸಲು ನೀನೆ ಮನಸ್ಸಲು ನೀನೆ ಚಿತ್ರದ ಹಾಡನ್ನು ಕೇಳೋಣ. ಎಲ್ ಎನ್ ಶಾಸ್ತ್ರಿ ಅವರು ಹಾಡಿದ ಈ ಗೀತೆಯನ್ನು ಬರೆದವರು ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಚೈತನ್ಯ.

ಹಂಸಲೇಖ ಅವರು ರಚಿಸಿ ಸಂಗೀತ ನೀಡಿದ ಕೌರವ ಚಿತ್ರದ ಹಾಡು ಪ್ರಸಾರ ಆಯಿತು. ಎಲ್ಎನ್ ಶಾಸ್ತ್ರಿ ಮತ್ತು ಕುಸುಮ ಅವರ ಧ್ವನಿಯಲ್ಲಿ 10:23:40 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮುಸ್ಸಂಜೆ ಮಾತು ಚಿತ್ರದ ಹಾಡನ್ನು ಕೇಳೋಣ. ರಾಮನಾರಾಯಣ್ ಅವರ ರಚನೆ ಇದು, ವಿ ಶ್ರೀಧರ್ ಅವರ ಸಂಗೀತ ಈ ಹಾಡಿಗಿದೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಚಿತ್ರ ರಾಜೇಶ್ ಕೃಷ್ಣನ್, ಬದ್ರಿಪ್ರಸಾದ್ ಮತ್ತು ನಂದಿತ್ ಅವರು ಹಾಡಿದ ನಿನ್ನೆ ಪ್ರೀತಿಸುವೆ ಚಿತ್ರದ ಹಾಡು ಪ್ರಸಾರ ಆಯಿತು. ಕೆ ಕಲ್ಯಾಣ್ ಅವರು ಬರೆದ ಹಾಡು ಇದು. ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿ ಬಂತು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಓಮಲ್ಲಿಗೆ ಚಿತ್ರದ ಹಾಡನ್ನು ಕೇಳೋಣ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿದೆ ಈ ಹಾಡು. ಬರೆದು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ರಮೇಶ್ ಚಂದ್ರ ಅವರು ಹಾಡಿದ ಓಮಲ್ಲಿಗೆ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಪ್ರಸಾರವಾದಂತಹ ಹಾಡುಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ರಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರುಮೇನಿಯಾ ರಾಜಧಾನಿ ಬುಖಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರುಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯುಯು ಬರಮಾಡಿಕೊಂಡರು. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸ್ಟ್ರಾಟಜಿಕ್ ಎಲೆಕ್ಟ್ರಾನಿಕ್ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ದಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಅವರು ಈ ವಿಷಯ ತಿಳಿಸಿದರು. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಚಾಂಗ್ಝೌನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ನಡೆದ ಪಂದ್ಯಗಳಲ್ಲಿ ಭಾರತೀಯ ಶಟ್ಲರ್ಗಳಿಗೆ ಹಿನ್ನಡೆಯಾಗಿದ್ದು ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು ತಮ್ಮ ಪಂದ್ಯಗಳಲ್ಲಿ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.